ಆಕಾಶವಾಣಿ ಮಂಗಳೂರು. ಇಂದು ರವಿವಾರ, 1948 ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ 14 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 5 ತಾರೀಖು. ಈಗ ಸಮಯ 5:58:40. ತರಂಗಾಂತರ 275.5 ಮೀಟರ್ಗಳು, 1089 kHz ಮತ್ತು FM ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾನೆ. ಬೆಳಗಿನ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿಗೀತೆ ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ರಚನೆ ಕೈಯಾರ ಕಿಞ್ಞಣ್ಣರೈ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಚಿಂತನ ಯಶೋಧರ ಭಂಗೀರ ಅವರಿಂದ.
1: ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳಿಲ್ಲದ ವಿದ್ಯೆಗಳೆಲ್ಲ ಸೊನ್ನೆ. ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳಿಲ್ಲದ ಕಾರ್ಯ ಸಾಧನೆಗಳೆಲ್ಲ ಸೊನ್ನೆ. ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳಿಲ್ಲದ ಅಧಿಕಾರ ಪದವಿಗಳೆಲ್ಲ ಸೊನ್ನೆ. ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳಿಲ್ಲದ ದಾನ ಧರ್ಮಾದಿಗಳ ಫಲ ಸೊನ್ನೆ. ಮಾನವತ್ವದಲ್ಲಿರುವ ಈ ಗುಣಗಳೇ ಸನಾತನ ಧರ್ಮದ 4 ಆಧಾರ ಸ್ತಂಭಗಳು. ಮಾನವನ ಜೀವನ ಸೌಧ ಭದ್ರವಾಗಿ ನಿಂತಿರುವುದೇ ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳೆಂಬ 4 ಆಧಾರ ಸ್ತಂಭಗಳ ಮೇಲೆ. ಎಲ್ಲ ಮಾನವರ ಬದುಕಿನ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಗಳು ನಿಂತಿರುವುದು ಈ 4 ಗುಣಮೌಲ್ಯಗಳನ್ನು ಆಶ್ರಯಿಸಿಕೊಂಡು. ಇವುಗಳ ತಲಹದಿಯಲ್ಲಿಯೇ ಭಾರತೀಯ ಸಂಸ್ಕೃತಿಯು ಬೆಳೆದು ಬಂದಿದೆ. ನಮ್ಮ ಹಿಂದಿನ ತಲೆಮಾರಿನ ಜನರು ತಮ್ಮ ಜೀವನದಲ್ಲಿ ಸನಾತನ ಧರ್ಮದ ಈ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರುತ್ತಿದ್ದರು. ಇಂಥ ಮೌಲ್ಯಯುತವಾದ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವತ್ವದ ಸೌಧ ಕ್ಷಣಾರ್ಧದಲ್ಲಿ ಕುಸಿದು ಮುಗ್ಗರಿಸಿ ಬೀಳುವುದು. ನಮ್ಮ ಜನರು ಅಲ್ಪ ಸ್ವಲ್ಪವಾದರೂ ಈ ಗುಣಗಳನ್ನು ಬದುಕಿನಲ್ಲಿ ಆಚರಣೆಯಲ್ಲಿಟ್ಟುಕೊಂಡಿರುವುದರಿಂದಲೇ ಈವರೆಗೆ ಮಾನವೀಯತೆ ಉಳಿದುಕೊಂಡು ಬಂದಿದೆ. ಒಂದು ಮಗುವಿನ ವೈಯಕ್ತಿಕ ಬದುಕಿನ ಮೇಲೆ ಅದರ ತಂದೆ ತಾಯಿಯ ಗುಣ ಸ್ವಭಾವಗಳು ಬಹಳ ಮಹತ್ವವಾಗಿರುತ್ತದೆ. ನಮ್ಮ ಹಿರಿಯ ತಲೆಮಾರಿನವರು ಅನೇಕ ಮಂದಿ ಉನ್ನತ ಚಾರಿತ್ರ್ಯಗಳಿಂದ ಉನ್ನತ ಪದವಿಗೇರಿ ಕೀರ್ತಿಶಾಲಿಗಳಾಗಿದ್ದಾರೆ. ಒಂದು ರಾಷ್ಟ್ರದ ಏಳಿಗೆಯಲ್ಲಿ ಅಲ್ಲಿನ ಮಕ್ಕಳಿಗೆ ತಂದೆ ತಾಯಂದಿರು ನೀಡುವ ಬೋಧನೆ ಮಾತ್ರ ಪಾತ್ರ ವಹಿಸುತ್ತದೆ. ಹೆತ್ತವರಲ್ಲಿ ಆದರ್ಶವಿದ್ದರೆ ಮಕ್ಕಳು ತಮ್ಮ ಮಾತೃಭೂಮಿಗೆ ಗೌರವ ತರುತ್ತಾರೆ. ಹೆತ್ತವರು ಸತ್ಯ ಧರ್ಮ ನಿರತರಾಗಿ ನಡೆದುಕೊಂಡರೆ ಅವರ ಮಕ್ಕಳು ಸಹಜವಾಗಿ ಅವುಗಳನ್ನು ಮೈಗೀಡಿಸಿಕೊಳ್ಳುತ್ತಾರೆ. ಸಾಧನೆಯ ಮೊದಲ ಹೆಜ್ಜೆಯಾಗಿ ಮನುಷ್ಯನು ಮಾಡಬೇಕಾದುದೆಂದರೆ ದುರ್ಗುಣ ದುರ್ನಡತೆಗಳನ್ನು ತ್ಯಜಿಸಿ ಸತ್ಯ ಧರ್ಮಗಳನ್ನು ಮಾಡಲು ತೊಡಗಬೇಕು. ದುರಾಚಾರಗಳಿಗೆ ಆಸ್ಪದವನ್ನೇ ಕೊಡದೆ ಸದಾಚಾರ ಸಂಪನ್ನನಾಗಲು ಪ್ರಯತ್ನಿಸಬೇಕು. ಮಾನ ಜೀವನವೆಂಬುದು ಪರಮೋತ್ಕೃಷ್ಟವಾದುದು ಎಂಬುದಾಗಿ ಉಪನಿಷತ್ತುಗಳು ಸಾರಿವೆ. ತ್ರಿಗುಣಾತೀತವಾದ ಆತ್ಮತತ್ವವೇ ತಾನೆಂಬುದನ್ನು ಆತ ಮರೆತಿದ್ದಾನೆ. ನಿನ್ನ ಜತೆಗಾರರು ಯಾರೆಂದು ಹೇಳು, ನೀನು ಯಾರೆಂದು ನಾನು ಹೇಳುತ್ತೇನೆ ಎಂಬುದಾಗಿ ಒಂದು ಗಾದೆ ಇದೆ. ಸತ್ಸಂಗತ್ಯೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಮನುಷ್ಯನ ಪ್ರವರ್ತನೆಗಳು ಕೂಡ ಅವನ ಸಹವಾಸಕ್ಕೆ ತಕ್ಕಂತೆ ಒಳಿತು ಅಥವಾ ಕೆಡುಕಾಗಿ ಮಾರ್ಪಡುತ್ತದೆ. ಸಜ್ಜನರ ಜತೆಯಲ್ಲಿದ್ದರೆ ಸದ್ಭಾವನೆಗಳೇ ಮನಸ್ಸಿನಲ್ಲಿ ಉಂಟಾಗುತ್ತವೆ. ಆಕಾರ ಮಾತ್ರದಿಂದ ಮನುಷ್ಯನೆನಿಸಿಕೊಂಡರೆ ಸಾಲದು, ಅವನಲ್ಲಿ ಸದಾಚಾರಗಳಿರಬೇಕು. ಸುಸಂಸ್ಕೃತವಾದ ನಡವಳಿಕೆಯೊಂದಿಗೆ ನಿರತನಾಗಿರುತ್ತಾನೋ ಅವನೇ ನಿಜವಾದ ಮನುಷ್ಯ. ಆಕಾರ ಮಾನವನಾಗದೆ ಆಚಾರ ಮಾನವನಾಗಬೇಕು. ಮನುಷ್ಯನ ಸಾರ್ಥಕತೆಗೆ ಪವಿತ್ರ ಭಾವನೆಗಳು ಅತ್ಯವಶ್ಯವೆಂದು ವೇದಗಳು ಸಾರಿವೆ. ಯಾವುದರಿಂದ ಮನುಷ್ಯನಲ್ಲಿ ಸತ್ಯ ಧರ್ಮ ನೀತಿ ಸಂಸ್ಕೃತಿ ತ್ರಿಕರಣ ಶುದ್ಧಿಗಳು ಬೆಳೆದು ಬರುವುದೋ ಅದೇ ನಿಜವಾದ ಶಿಕ್ಷಣ. ವಿದ್ಯೆಯಿಂದ ಮನುಷ್ಯನಲ್ಲಿ ಮಾನವೀಯ ಗುಣಮೌಲ್ಯಗಳು ಅಭಿವೃದ್ಧಿ ಹೊಂದಬೇಕು. ಕೆಟ್ಟವರಿಂದ ದೂರವಿರುವುದು, ಒಳ್ಳೆಯವರನ್ನು ಆಶ್ರಯಿಸುವುದು, ಹಗಲಿರುಳು ಉಪಕಾರವೆಸಗುವುದು, ಬದುಕಿನಲ್ಲಿ ನಿತ್ಯ ಮತ್ತು ಸತ್ಯ ಯಾವುದೊಮ್ಮೆ ಅರಿತು ನಡೆಯುವುದು, ಇದೇ ನಾವು ಮಾಡಬೇಕಾದ ಆದ್ಯ ಕರ್ತವ್ಯ. ಇಂದು ಪ್ರತಿಯೊಬ್ಬರೂ ಇತರರ ಬಗ್ಗೆ ಚಿಂತಿಸುತ್ತಾರೆ ಹೊರತು ನಾನು ಯಾದರಿಂದ ಇದ್ದೇನೆ ಎಂದು ಯೋಚಿಸುವುದಿಲ್ಲ. ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪರನಿಂದನೆ ಮಹಾಪಾಪ, ಆದುದರಿಂದ ಯಾರನ್ನೂ ನಿಂದಿಸಕೂಡದು. ಎಲ್ಲರಲ್ಲಿಯೂ ಭಗವಂತನೇ ಮೊತ್ತ ಮೊದಲು.

0: ನಮ್ಮಲ್ಲಿ ಸದ್ಭಾವಗಳು ಆವಿರ್ಭವಿಸಬೇಕು. ಸಂಪತ್ತು ಹೋದರೆ ಸಂಪಾದಿಸಬಹುದು, ಆರೋಗ್ಯವು ಕೆಟ್ಟರೆ ಮರಳಿ ಪಡೆಯಬಹುದು, ಆದರೆ ಕಾಲವು ಹೋದರೆ ಅದು ಮತ್ತೆ ಮರಳಿ ಬರುವುದಿಲ್ಲ. ಹಣವು ಖರ್ಚು ಮಾಡಿದರೆ ಮಾತ್ರ ಮುಗೀತದೆ, ಆದರೆ ಆಯುಷ್ಯ ಖರ್ಚು ಮಾಡದಿದ್ದರೂ ಮುಗೀತದೆ. ಮಾನವನು ಸಮುದ್ರ ಆಳಕ್ಕೆ ಮುಳುಗುತ್ತಾನೆ, ಆಕಾಶದೆತ್ತರದಲ್ಲಿ ಹಾರುತ್ತಾನೆ, ಆದರೆ ತನ್ನ ಅಂತರದೊಳಗೆ ಇಳಿಯುವುದಿಲ್ಲ. ಮಾನವೀಯ ಮೌಲ್ಯಗಳ ಅನುಷ್ಠಾನವಾದಾಗ ಮಾತ್ರ ಸಮಾಜಕ್ಕೊಂದು ಮೌಲ್ಯ ಬರುವುದು, ಸುಸಂಸ್ಕೃತ ಸಮಾಜದ ನಿರ್ಮಾಣವಾಗುವುದು, ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಆರ್ಯೋಕ್ತಿ ಸತ್ಯವಾಗುವುದು.
1: ಇದುವರೆಗೆ ಯಶೋಧರ ಬಂಗೇರ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ ಪದ್ಯಾಣ, ಶಮಂತ್ ಗೊರೂರು ಮತ್ತು ಸುನೀತಾ ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ, ಭಾಗವಹಿಸುವವರು ಹಿರಿಯ ರಂಗಕರ್ಮಿ ಹಾಗೂ ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಸಂದರ್ಶಕರು ಲತೀಶ್ ಪಾಲ್ದಾನಿ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.

ಕೇಳುಗರೆ, ಈ ಬೆಳಿಗ್ಗೆ 9:05 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಸೋರಗಾವಿ ಹಾಗೂ ರೋಹಿಣಿ ದೇಶಪಾಂಡೆ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:20 ಕನ್ನಡ ಚಿತ್ರಗೀತೆಗಳು, 10:00 ಬಾಲವೃಂದ, ಚೈತನ್ಯ ಮಾತೃಮಂದಿರ ಮಂಜೇಶ್ವರ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ, ಪ್ರಸಂಗ ಸೀತಾ ಕಲ್ಯಾಣ. 11:30 ಹಿಂದಿ ಚಿತ್ರಗೀತೆಗಳು.

ಕೇಳುಗರೆ, 12:05ಕ್ಕೆ ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಸಂದರ್ಶಿಸುವವರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:00ಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 1:20ಕ್ಕೆ ಸ್ವರ ಮಾಧುರ್ಯ, ಎಚ್ ಕೆ ನಾರಾಯಣ ಹಾಡಿರುವ ವಚನಗಳು. 1:30ಕ್ಕೆ ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಈ ಮಧ್ಯಾಹ್ನ 2:15ಕ್ಕೆ ಹಿಂದಿ ಚಿತ್ರಗೀತೆಗಳು, 2:40ಕ್ಕೆ ನಾಟಕ ಕಪಿ ಮುಷ್ಟಿ, ಮೂಲ ಮರಾಠಿ ಲೇಖಕ ಸೈಯದ್ ಪರಾಂಜಪೆ, ಹಿಂದಿ ಅನುವಾದ ಸುದೇಶ್ ಸ್ಯಾಲ್, ಕನ್ನಡ ಅನುವಾದ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.

ಕೇಳುಗರೆ, ಇಂದು ಸಾಯಂಕಾಲ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಯುವವಾಣಿ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಸಂಯೋಜಿತ ಕಾರ್ಯಕ್ರಮ. 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ತುಳು ಚಿತ್ರಗೀತೆಗಳು, 6:50ಕ್ಕೆ ಮೋರ್ಟು ವಿಶ್ವೇಶ್ವರ ಸೋಮಯಾಜಿ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಶ್ರೀ ರಾಮಾಂಜನೇಯ. 7:45ದಿಂದ ಇಂಗ್ಲೆಂಡಿನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ICC T20 ಮಹಿಳಾ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೂ ಕೇಳಬಹುದು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಇದುವರೆಗೆ ಮಾಲತಿ ಶರ್ಮಾ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಸಂತ ಶಿಶುನಾಳ ಶರೀಫರ ತತ್ವಪದ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಅಸ್ತಮಾ ಕಾಯಿಲೆಗೆ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ.
1: ಶ್ವಾಸಕೋಶ ಮೂಲಕ ಒಳಕ್ಕೆ ಎಳೆಕೊಳ್ಳುವ ಸ್ಟೀರಾಯ್ಡ್ ಔಷಧಿ ಕೊಟ್ಟರೆ ಅಸ್ತಮಾ ರೋಗ ಕಂಟ್ರೋಲ್ಗೆ ಬರುತ್ತೆ. ಒಂದು ಸಾರಿ ರೋಗ ಕಂಟ್ರೋಲ್ಗೆ ಬಂದರೆ ನಾವು ನಿಧಾನವಾಗಿ ಔಷಧಿಯನ್ನು ಕಡಿಮೆ ಮಾಡುತ್ತೆ. ಈ ಸ್ಟೀರಾಯ್ಡ್ ಔಷಧಿಯನ್ನು ಬಿಟ್ಟು ಬೇರೆ ಇತರೆ ಔಷಧಿಯನ್ನು ನಾನು ಹೇಳಿದ್ದೆ, ಬರೇ ಬ್ರಾಂಕೋಡೈಲೇಟರ್ಗಳನ್ನು ಮಾತ್ರ ತಗೊಂಡ್ರೆ, ಶೀಘ್ರ ಉಪಶಮನಕಾರಿ ಔಷಧಿಗಳನ್ನು ತಗೊಂಡ್ರೆ ಅದರಿಂದಾಗಿ ಅಸ್ತಮದ ಉರಿಯೂತ ಜಾಸ್ತಿ ಆಗುತ್ತೆ, ಡೋಸು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಅದರಿಂದ ದೀರ್ಘಕಾಲೀನವಾದ ರೋಗವಾದಂತಹ ಅಸ್ತಮಕ್ಕೆ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಉತ್ತಮ ಔಷಧಿ ಅಂತ ಹೇಳಿದ್ರೆ ಉಸಿರಾಟದ ಮೂಲಕ ಒಳಕ್ಕೆ ಎಳೆಕೊಳ್ಳುವಂಥ ಸ್ಟೀರಾಯ್ಡ್ ಔಷಧಿಗಳು. ಮಾತ್ರೆಯ ರೂಪದ ಸ್ಟೀರಾಯ್ಡನ್ನು ಅಸ್ತಮಕ್ಕೆ ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ಳಲೇಬಾರದು. ನಾವು ಡಾಕ್ಟರ್ಗಳು ಅದನ್ನು ಕೆಲವೊಂದು ಸ್ಪೆಷಲ್ ಕಾರಣ ಇದ್ದರೆ ಮಾತ್ರ ಕೊಡ್ತೇವೆ. ಈಗ ಅಸ್ತಮ ತುಂಬ ಜಾಸ್ತಿ ಆದರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಮಾತ್ರ ಕೊಡೋದು. ಅದು ಕೇವಲ 5-10 ದಿವಸವರೆಗೆ ಮಾತ್ರ, ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು. ಯಾಕೆಂದರೆ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಗಳನ್ನು ತಗೊಂಡ್ರೆ, ಸ್ಟೀರಾಯ್ಡ್ ಇಂಜೆಕ್ಷನ್ನ ತಗೊಂಡ್ರೆ

0: ಲಾಂಗ್ ಟರ್ಮಿಗೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ, ಈ ಅಡ್ಡ ಪರಿಣಾಮ ತುಂಬ ಜಾಸ್ತಿ. ಸ್ಟೀರಾಯ್ಡಿಂದ ಬರುವಂತಹ ಸಾಮಾನ್ಯವಾದ ಅಡ್ಡ ಪರಿಣಾಮ ಅಂತ ಹೇಳಿದರೆ ಡಯಾಬಿಟಿಸ್ ಬರಲಿಕ್ಕೆ ತುಂಬ ಚಾನ್ಸಸ್ ಜಾಸ್ತಿ, ಪ್ರೆಷರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ, ನಿಮ್ಮ ಮೂಳೆ ಸವೆತ ಬರಲಿಕ್ಕೆ ಚಾನ್ಸಸ್, ಇದು ಮೂರು ತೊಂದರೆಗಳು ಬರಬಹುದು. ಅದರಿಂದ ಡಾಕ್ಟರ್ ನಿರ್ದೇಶನ ಇಲ್ಲದೆ ದಯವಿಟ್ಟು ಸ್ಟೀರಾಯ್ಡ್ ಮಾತ್ರೆಗಳನ್ನು ಅಸ್ತಮಾ ರೋಗಿಗಳು ತಗೊಳ್ಳಲೇಬಾರದು. ಶ್ವಾಸಕೋಶ ಮೂಲಕ ಎಳ್ಕೊಳ್ಳುವ ಔಷಧಿಯಿಂದಾಗಿ ನಡುಕ ಬರುವುದು ತುಂಬ ಕಡಿಮೆ, ಅದು ಸಾಧಾರಣವಾಗಿ ನುಂಗುವ ಮಾತ್ರೆಯಿಂದಾಗಿ ಬರುತ್ತೆ ಟ್ಯಾಬ್ಲೆಟ್ಗಳಿಂದ ಅಥವಾ ಇಂಜೆಕ್ಷನ್ಗಳಿಂದ. ಮತ್ತೆ ಓವರ್ ಡೋಸೇಜ್ ಆದಾಗ ನಡುಕ ಬರಬಹುದು. ಬಹಳ ಅಪರೂಪಕ್ಕೆ ಕೆಲವು ರೋಗಿಗಳಿಗೆ, ಎಲ್ಲರೂ ಒಂದೇ ಥರ ಇರುವುದಿಲ್ಲ, ಸಣ್ಣ ಪ್ರಮಾಣದ ಔಷಧಿಯಲ್ಲೂ ಕೂಡ ನಡುಕ ಬರಬಹುದು. ಆದರೆ ಹೆಚ್ಚಿನ ಸಮಯದಲ್ಲೂ ಕೂಡ ಸೆಲ್ಫ್ ಮೆಡಿಕೇಷನಿಂದಾಗಿ ಡೋಸೇಜ್ ಜಾಸ್ತಿ ಆಗೋದರಿಂದಾಗಿ ಈ ಥರ ನಡುಕ ಎಲ್ಲ ಬರೋದು. ನಾವು ಈ ರೋಗಿಗಳನ್ನು ಸಂಪರ್ಕಿಸಿದರೆ ಅವರು ಹೇಳ್ತಾರೆ ನಾನು 5 ಸಾರಿ ತೊಗೊಂಡೆ, 10 ಸಾರಿ ತೊಗೊಂಡೆ, ಆ ಥರ ಮಾಡಬಾರ್ದು. ಸೆಲ್ಫ್ ಮೆಡಿಕೇಷನಿಂದಾಗಿ ಈ ಥರ ಬರೋದು. ಅದರಿಂದ ಡಾಕ್ಟ್ರನ್ನು ಸಂಪರ್ಕಿಸಿ ಅವರು ಏನು ಡೋಸ್ ಹೇಳಿದಾರೆ ಆ ರೀತಿಯಾಗಿ ತೊಗೊಳ್ಬೋದು. ಈಗ ಎಲ್ಲ ಉಸಿರಾಟ ತೊಂದರೆ ಅಸ್ತಮ ಅಲ್ಲ, ಅಥವಾ ಅಸ್ತಮ ಇದ್ದವರಿಗೂ ಕೂಡ ಈ ಥರ ಉಸಿರಾಟದ ರೋಗಗಳು ಬರಬಹುದು. ಈಗ ಅಸ್ತಮ ಇದ್ದವರಿಗೆ 50, 60, 70 ವರ್ಷ ಆದಾಗ ಹಾರ್ಟಿನ ತೊಂದರೆಗಳು ಬಂದರೆ ಅದರಿಂದಲೂ ಕೂಡ ಉಸಿರಾಟ ತೊಂದರೆ ಬರಬಹುದು. ಅಥವಾ ಅವರಿಗೆ ಶ್ವಾಸಕೋಶ ಇನ್ಫೆಕ್ಷನ್ ಬಂದರೆ, ನ್ಯುಮೋನಿಯ ಬಂದರೂ ಉಸಿರಾಟ ತೊಂದರೆ ಬರಬಹುದು. ಅಥವಾ ಅವರಿಗೆ ಬೇರೆ ಕಾರಣಗಳಿಂದ ಶ್ವಾಸಕೋಶದಲ್ಲಿ ನೀರು ಬಂದರೂ ಉಸಿರಾಟ ತೊಂದರೆ ಬರಬಹುದು. ಅದರಿಂದ ಈಗ ಮೊದಲೇ ಕೊಟ್ಟಿದ್ದ ಔಷಧ ತಿಂಗಳಾನುಗಟ್ಟಲೆ ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ಳೋದು ಒಳ್ಳೆಯದಲ್ಲ. ಪ್ರತ್ಯೇಕವಾಗಿ ಔಷಧಿ ತಗೊಂಡಾಗ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಅಂತ ಕಂಡ ಕೂಡಲೇ ಡಾಕ್ಟರನ್ನು ಸಂಪರ್ಕಿಸಬೇಕಾದ ಕಡ್ಡಾಯ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಅಸ್ತಮಾ ಕಾಯಿಲೆಗೆ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ರೈತರು ರಸಗೊಬ್ಬರವನ್ನು ಕೊಳ್ಳುವಾಗ ಗಮನಿಸಬೇಕಾದಂತಹ ಅಂಶಗಳು ಏನು ಅಂತ ಹೇಳಿದರೆ, ರಸಗೊಬ್ಬರಗಳ ಚೀಲದ ಬಾಯಿಯನ್ನು ಯಂತ್ರದಿಂದ ಹೊಲಿದಿರುವುದನ್ನು ಖಾತ್ರಿಪಡಿಸಬೇಕು. ರಸಗೊಬ್ಬರ ಚೀಲವನ್ನು ತೂಕ ಮಾಡಿಸಿ ತೆಗೆದುಕೊಳ್ಳಬೇಕು. ರಸಗೊಬ್ಬರ ಚೀಲದ ಮೇಲೆ ನಮೂದಿಸಿರುವ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣ ಸಂದಾಯ ಮಾಡಬಾರದು. ರಸಗೊಬ್ಬರ ಚೀಲದ ಮೇಲೆ ಈಗ ಹೇಳುವಂತಹ ವಿವರಗಳು ಮುದ್ರಿತವಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡ್ ಮತ್ತು ರಸಗೊಬ್ಬರದ ಹೆಸರು ಮುದ್ರಿತವಾಗಿರಬೇಕು. ರಸಗೊಬ್ಬರದಲ್ಲಿರುವ ಕನಿಷ್ಠ ಶೇಕಡಾವಾರು ಪೋಷಕಾಂಶಗಳ ವಿವರಗಳು ಅದರಲ್ಲಿ ಇರಬೇಕು. ಗರಿಷ್ಠ ಮಾರಾಟ ಬೆಲೆ, ಗರಿಷ್ಠ ಮತ್ತು ನಿವ್ವಳ ತೂಕ ಅದರ ಮೇಲೆ ಬರೆದಿರಬೇಕು. ರಸಗೊಬ್ಬರಗಳ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟ್, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ನಮೂದಿಸಿರಬೇಕು. ರಸಗೊಬ್ಬರವನ್ನು ಖರೀದಿಸಿದ್ದಕ್ಕೆ ನಮೂನೆ ಎಂನಲ್ಲಿ ರಸೀತಿಯನ್ನು ಪಡೆಯಬೇಕು. ರಸೀತಿಯಲ್ಲಿ ಖರೀದಿಸಿದ ರಸಗೊಬ್ಬರಗಳ ವಿವರಗಳನ್ನು ತುಂಬಿಸಲಾಗಿದ್ದು ರೈತರ ಸಹಿ ಮತ್ತು ಮಾರಾಟಗಾರರ ಸಹಿ ಇರಬೇಕು. ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸುವ ವಿಧಾನಗಳೆಂದರೆ, ಮೊದಲನೆಯದಾಗಿ ಭೌತಿಕ ಪರೀಕ್ಷೆ. ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ, ಆಕಾರ, ಗಾತ್ರದಿಂದ ಕೂಡಿದ್ದು ಕಣ್ಣಿಗೆ ಕಾಣುವಂತಹ ಇತರ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು. ಹೆಚ್ಚು ಪುಡಿಯಾಗಿರಬಾರದು ಮತ್ತು ಹೆಚ್ಚಿನ ತೇವಾಂಶ ಹೊಂದಿರಬಾರದು. ನೀರಿನಲ್ಲಿ ಕರಗುವ ಪರೀಕ್ಷೆ. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣ ಕರಗ್ತದೆ. ಅಂತಹ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವ ಪದಾರ್ಥ ಉಳಿದರೆ ಅದು ಕಲಬೆರಕೆ ಆಗಿರ್ತದೆ. ಉದಾಹರಣೆಗೆ, ಯೂರಿಯಾ ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಸತುವಿನ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ 100% ನೀರಿನಲ್ಲಿ ಕರಗುವ ರಸಗೊಬ್ಬರಗಳು. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಕರಗಿಸಿದಾಗ ತಣ್ಣನೆಯ ಅನುಭವ ನೀಡುತ್ತದೆ. ತಣ್ಣನೆಯ ಅನುಭವ ನೀಡದಿದ್ದಲ್ಲಿ ಅಂತಹ ರಸಗೊಬ್ಬರಗಳು ಕಲಬೆರಕೆಯಾಗಿರುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ಯೂರಿಯಾ ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್, ಪೊಟ್ಯಾಷಿಯಂ ನೈಟ್ರೇಟ್ 100% ಇಂತಹ ಅನುಭವವನ್ನು ಕೊಡುತ್ತವೆ. ಬಿಸಿ ಮಾಡುವ ಪರೀಕ್ಷೆ. ಯೂರಿಯಾ ರಸಗೊಬ್ಬರಗಳನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗಿ ನೀರಾಗ್ತವೆ. ಕರಗದೇ ಇರುವ ವಸ್ತು ಉಳಿದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಂತ ತಿಳಿಬಹುದು. DAP ರಸಗೊಬ್ಬರವನ್ನು ಲಭ್ಯವಿರುವ ಒಂದು ತಗಡಿನ ಮೇಲೆ ಬಿಸಿ ಮಾಡಿದ

0: ಇದ್ದಾಗ ಡಿಎಪಿ ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟಿಕೊಳ್ತವೆ. ಡಿಎಪಿ ಹರಳುಗಳು ಅರಳದೆ ತಳಕ್ಕೆ ಅಂಟಿಕೊಳ್ಳದಿದ್ದರೆ ರಸಗೊಬ್ಬರ ಕೆಲಬೆರಕೆ ಅಥವಾ ನಕಲಿ ಅಂತ ತಿಳಿಯಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಮೋರ್ಟು ವಿಶ್ವೇಶ್ವರ ಸೋಮಯಾಜಿ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಪ್ರಸಾರವಾಗಲಿದೆ. ಪ್ರಸಂಗ ಶ್ರೀರಾಮಾಂಜನೇಯ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಗುಜರಾತಸ್ಯ ಸಾನಂದ ಕ್ಷೇತ್ರೆ ಸಿಜಿ ಸೆಮಿ ಸಂಸ್ಥಾಯಾಃ ಅತ್ಯಾಧುನಿಕಸ್ಯ ಓಸೆಟ್ ಸೆಮಿಕಂಡಕ್ಟರ್ ಸಂಯಂತ್ರಸ್ಯ ಉದ್ಘಾಟನಂ ಕೃತಂ. ಅತ್ರಾವಸರೆ ಜನಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಅಯಂ ವಿಕಾಸಃ ಭಾರತಸ್ಯ ಪ್ರಗಾಢ ಇಲೆಕ್ಟ್ರಾನಿಕ್ಸ್ ಕ್ರಾಂತೇಃ ಆಗಾಮಿ ಚರಣಮಸ್ತಿ. ಯೇನ ದೇಶಃ ಪೂರ್ವಮೇವ ವಿಶ್ವಸ್ಯ ದ್ವಿತೀಯಃ ಬೃಹತ್ತಮಃ ದೂರಭಾಷ ನಿರ್ಮಾತೃತ್ವೇನ ಸಮೇಧಿತಃ. ಸಹ ದೃಢವಿಶ್ವಾಸಂ ಪ್ರಕಟಿತವಾನ್ ಯತ್ ಸಾನಂದ ಕ್ಷೇತ್ರಂ ವೈಶ್ವಿಕ ಸೆಮಿಕಂಡಕ್ಟರ್ ಕೇಂದ್ರತ್ವೇನ ಸಮೇಧಿಷ್ಯತೆ.
1: आज का ये कार्यक्रम इस बात का प्रमाण है कि भारत जो ठान लेता है वो करके दिखाता है. 5 साल पहले भारत ने संकल्प लिया था कि देश को सेमी कंडक्टर हब बनाएंगे. हम डिजाइन इन इंडिया, मेक इन इंडिया के मंत्र को लेकर आगे बढ़े और आज देश के तीसरे सेमीकंडक्टर प्लांट में भी चीप पैकेजिंग का कॉमर्शियल प्रोडक्शन शुरू हो रहा है.
0: ತೇನ ಗದಿತಂ ಯತ್ ಸಾನಂದಂ ಪ್ರತಿವರ್ಷಂ ವಿಂಶತಿ ಕೋಟಿ ಚಿಪ್ಸ್ ನಿರ್ಮಾಣಾರ್ಥಂ ಸಜ್ಜಮಸ್ತಿ. ತೇನ ಪಂಚಶತ ಕೋಟಿ ಪರಿಮಿತಸ್ಯ ಲಕ್ಷ್ಯ ನಿರ್ಧಾರಣಾರ್ಥಂ ಶುಭಾಶಯಾಃ ಅಪಿ ಪ್ರಕಟಿತಾಃ. ಅತ್ರಾವಸರೆ ಕೇಂದ್ರೀಯ ಮಂತ್ರಿಣಾ ಅಶ್ವಿನಿ ವೈಷ್ಣವೇನ ಘೋಷಿತಂ ಯತ್ 26,000 ಯಾವತ್ ಭಾರತೆ ಪಂಚ ಸೆಮಿಕಂಡಕ್ಟರ್ ಸಂಯಂತ್ರಾಣಿ ಪೂರ್ಣತಃ ಕ್ರಿಯಾಶೀಲಾನಿ ಭವಿಷ್ಯಂತಿ. ಪ್ರಧಾನಮಂತ್ರಿಣಾ ಜೋಧಪುರ ವಿಮಾನ ಪತ್ತನೆ ನೂತನಸ್ಯ ಟರ್ಮಿನಲ್ ಭವನಸ್ಯಾಪಿ ಉದ್ಘಾಟನಂ ಕೃತಂ. ತದನಂತರಂ ಸಹ ಬಾಲೋತ್ತರಾ ಮಂಡಲಸ್ಯ ಪಚಪದರಾ ಕ್ಷೇತ್ರೆ ದೇಶಸ್ಯ ಅತ್ಯಾಧುನಿಕಂ ಗ್ರೀನ್ಫೀಲ್ಡ್ ರಿಫೈನರಿ ಸಹ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಇತ್ಯೇತತ್ ರಾಷ್ಟ್ರಾಯ ಸಮರ್ಪಿತವಾನ್. ಅತ್ರಾಂತರೆ ತೇನ ಜಯಪುರ್ ಮೆಟ್ರೋ ದ್ವಿತೀಯ ಚರಣಸ್ಯ ಶಿಲಾನ್ಯಾಸೋಪಿ ಕೃತಃ. ಅವಸರೆಸ್ಮಿನ್ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಪಶ್ಚಿಮ ಏಷ್ಯಾ ಕ್ಷೇತ್ರಸ್ಯ ಸಂಘರ್ಷೇಣ ಏಕವಿಂಶತಿತಮಾಯಾಃ ಶತಾಬ್ದ್ಯಾಃ ಮಹತ್ತಮಃ ಊರ್ಜಾ ಸಂಕಟಃ ಸಮುತ್ಪನ್ನಃ. ಕಿಂತು ಭಾರತೇನ ಸಮಯೋಚಿತ ನಿರ್ಣಯೈಃ ಕೂಟನೀತ್ಯಾ ಚ ಏಷಃ ಕಾಲಃ ಸಮ್ಮುಖೀಕೃತಃ.
1: ಭಾರತನೆ ಹರ್ ಸ್ತರ್ ಪರ್ ಸಹಿ ಫೈಸಲೆ ಲಿಯೆ ಸಂಕಟ ಕಾ ಸಮಯ ರಹತೆ ಸಟೀಕ್ ಆಕಲನ್ ಕಿಯಾ ಪ್ರಭಾವಿ ರಣನೀತಿ ಬನಾಯಿ ಭಾರತ ಕೆ ಸಂಸಾಧನೋ ಕಾ ಸಂತುಲಿತ ಪ್ರಯೋಗ ಕಿಯಾ ಭಾರತ ಕಿ ಡಿಪ್ಲೊಮ್ಯಾಟಿಕ್ ಪಾವರ್ ಕಾ ಸಕಾರಾತ್ಮಕ ಇಸ್ತೇಮಾಲ್ ಕಿಯಾ ಔರ್ ತಬ್ ಜಾಕರ್ ಭಾರತ ಸಂಕಟ ಸೆ ಉಬರ್ ಪಾಯಾ ಹೈ.
0: ಶ್ರೀ ಮೋದಿ ರಾಜಸ್ಥಾನ ಸರ್ವಕಾರಸ್ಯ ವಿಭಿನ್ನ ವಿಭಾಗೇಶು ನವನಿಯುಕ್ತೇಭ್ಯಃ 45,000 ಯುವಭ್ಯಃ ನಿಯುಕ್ತಿ ಪತ್ರಾಣಿ ಅಪಿ ಪ್ರಾಯಚ್ಛತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸಾನಂದ ಕ್ಷೇತ್ರೆ ನೂತನ ಸಿಜಿ ಸೆಮಿ ಓಸೆಟ್ ಇತ್ಯಸ್ಯ ಉದ್ಘಾಟನಂ ಪ್ರಾವಿಧಿಕ ಆತ್ಮನಿರ್ಭರತಾಯಾಂ ಭಾರತಸ್ಯ ಅಭಿನವ ಪದಕ್ಷೇಪಃ ಇತ್ಯುದ್ದೀರಿತವಾನ್. ಅಸ್ಯ ಅತ್ಯಾಧುನಿಕ ಸಂಯಂತ್ರಸ್ಯ ಉದ್ಘಾಟನಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೃತಂ. ಗೃಹಮಂತ್ರಿಣಾ ಸಾಮಾಜಿಕ ಸಂಜಾಲೀಯ ತಂತ್ರೆ ಸ್ವಲೇಖೆ ಪ್ರಕಟಿತಂ ಯತ್ ಭಾರತಸ್ಯ ಪ್ರೌದ್ಯೋಗಿಕೀ ಮಹಾಶಕ್ತಿತ್ವೇನ ವಿಕಾಸ ಯಾತ್ರಾಯಾಮೇಷಃ ಕಶ್ಚನ ನೂತನ

0: ನಹ ಕೀರ್ತಿಸ್ತಂಭಃ ಅಸ್ತಿ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ ಅದ್ಯ ಪ್ರಭೃತಿ ಅಸ್ಯ ಮಾಸಸ್ಯ ದಶದಿನಾಂಕಂ ಯಾವತ್ ಕತಾರ್, ಬಹರೀನ್, ಕುವೇತ್, ಒಮಾನ್ ದೇಶಾನಾಂ ಆಧಿಕಾರಿಕ ಯಾತ್ರಾಯಾಂ ಭವಿಷ್ಯತಿ. ಸ್ವಪ್ರವಾಸಕಾಲೇ ವಿದೇಶಮಂತ್ರಿ ತತ್ತದ್ದೇಶೀಯಾನಾಂ ಸಮಕಕ್ಷ ನೇತೃಭಿಃ ಸಹ ಶೀರ್ಷ ನೇತೃತ್ವೇನ ಚ ಸಹ ಮೇಲಿಷ್ಯತಿ. ವಿದೇಶಮಂತ್ರಾಲಯೇನ ಪ್ರೋಕ್ತಂ ಯತ್ ಅಯಂ ಪ್ರವಾಸಃ ಏತೈಃ ದೇಶೈಃ ಸಹ ಭಾರತಸ್ಯ ದ್ವಿಪಕ್ಷೀಯ ಸಂಬಂಧಾನಾಂ ದೃಢೀಕರಣೇ ವಿಶೇಷೇಣ ಕೇಂದ್ರಿತಃ ಭವಿಷ್ಯತಿ. ಸಂಸದಃ ವರ್ಷಾಕಾಲೀನಸತ್ರಮಸ್ಯ ಮಾಸಸ್ಯ ವಿಂಶತಿದಿನಾಂಕಾದ್ ಅಗಸ್ತಮಾಸಸ್ಯ ತ್ರಯೋದಶದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜು ಸೂಚಿತವಾನ್ ಯತ್ ರಾಷ್ಟ್ರಪತಿ ದ್ರೌಪದೀ ಮುರ್ಮುಃ ಜುಲೈ ಮಾಸಸ್ಯ ವಿಂಶತಿದಿನಾಂಕಾತ್ ಸಂಸದಃ ವರ್ಷಾಕಾಲೀನಸತ್ರಸ್ಯ ಆಹ್ವಾನಾಯ ಸರ್ವಕಾರಸ್ಯ ಪ್ರಸ್ತಾವಂ ಸ್ವೀಕೃತವತಿ. ICC ಮಹಿಳಾ ವಿಂಶತಿ ಪ್ರತಿವಿಂಶತಿಃ ವಿಶ್ವಚಷಕೆ ಲಂಡನ್ ನಗರಸ್ಯ ಲಾರ್ಡ್ಸ್ ಕ್ರೀಡಾಂಗಣೆ ಇಂಗ್ಲೆಂಡ್ ದಲಂ ಅದ್ಯ ಅಂತ್ಯದ್ವಂದ್ವೇ ಆಸ್ಟ್ರೇಲಿಯಾ ದಲಂ ಸಮ್ಮುಖೀಕರಿಷ್ಯತಿ. ಇಯಂ ಪ್ರತಿಸ್ಪರ್ಧಾ ತಾವತ್ ಭಾರತೀಯ ಸಮಯಾನುಸಾರಂ ರಾತ್ರೌ ಅಷ್ಟವಾದನೆ ಸಮಾರಪ್ಸ್ಯತೆ. ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
3: ಮೊದಲ ನಾಟಕ ಶಾರದ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟಿಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
1: ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 10:00 ಬಾಲವೃಂದದಲ್ಲಿ ಚೈತನ್ಯ ಮಾತೃಮಂದಿರ ಮಂಜೇಶ್ವರ, ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1,50,00,000 ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಸರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಇಆರ್ಟಿ ಮತ್ತು ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆ

0: ಪರೀಕ್ಷೆಗಳನ್ನ ನಡೆಸಿದಾಗ ಸರಿಸುಮಾರು 30-40% ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನ ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂಥ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನ ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನ ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು, ಈ ತಿಂಗಳ 1 ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ವಿಬಿ ಜಿರಾಮ್ಜಿ ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ವಿಬಿ ಜಿರಾಮ್ಜಿ ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ಗಳಿದೆ. ನಮ್ಮಲ್ಲಿ 1.8 lakh ಆಕ್ಟಿವ್ ಜಾಬ್ ಕಾರ್ಡ್ಸ್ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು, ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯೋಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
1: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20 ಆರಂಭವಾಗಿ 13 ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25 ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜ್ವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000 ಮುಂದಿನ 2 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾ

0: ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 100,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ವಿನಯ ಪದ್ಯಾಣ ಹಾಡಿರುವ ಮೋಹಿನಿ ದಾಮ್ಲೆ ಅವರ ಕವನ ಇರುವುದೆಲ್ಲವ ಬಿಟ್ಟು.

ಎಚ್ಎಸ್ ವೆಂಕಟೇಶಮೂರ್ತಿಯವರ ಕವನ ನೀನೊಬ್ಬನೇ ಬಾರು ಕರೆತರಬೇಡ ಕಹಿ ನೆನಪನ್ನ, ಹಾಡಿದ್ದಾರೆ ಸುನೀತಾ ಅನಂತಸ್ವಾಮಿ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ ಪದ್ಯಾಣ, ಶಮಂತ್ ಗೊರೂರು ಮತ್ತು ಸುನೀತಾ ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222533.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಬಣ್ಣದ ಲೋಕದ ಬೆರಗು, ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು, 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣ ಕುಮಾರ್ ಮಲ್ಲೂರು.
1: ಮೊದಲ ನಾಟಕ ಶಾರದ ಅಂತ ಹೇಳಿ, ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 1:20 ಸ್ವರ ಮಾಧುರ್ಯದಲ್ಲಿ ಎಚ್ ಕೆ ನಾರಾಯಣ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಶಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೊ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ, ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು.

ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನ ಕ್ವಿಂಟಾಲ್ಗೆ 1875 ರೂಪಾಯಿಗಳಿಂದ 2125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13% ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16,592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೊ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6,462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16 ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70 ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ದ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32 ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ದ 1-0 ಗೋಲುಗಳ ಅಂತರದಿಂದ ಗೆದ್ದು 14 ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16 ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2 T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ವರ್ಷ ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ವರ್ಷ ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನ ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ

0: ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೊ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
6: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
7: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
6: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
7: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
6: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
7: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
6: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
7: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
6: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಆಪ್ತಮಿತ್ರ ಚಿತ್ರಕ್ಕಾಗಿ ಮಧು ಬಾಲಕೃಷ್ಣ ಹಾಡಿರುವ ಗೀತೆ. ಸಾಹಿತ್ಯ ಕವಿರಾಜ್, ಸಂಗೀತ ಗುರುಕಿರಣ್ ವರದು.

ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಿತ್ರ ಚಲನಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್ ಅವರದು.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗೌತಮ್ ಚಿತ್ರಕ್ಕಾಗಿ ಸುರೇಶ್ ವಾಡ್ಕರ್ ಹಾಡಿರುವ ಗೀತೆ, ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರದು.

0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
0: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣಕುಮಾರ್ ಮಲ್ಲೂರು. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ, ಲಕ್ಷ್ಮಣ ಕುಮಾರ್ ಮಲ್ಲೂರು ಅವರ ನಟನಾ ಪಯಣದ ರೋಚಕ ಕಥೆಗಳನ್ನು ತಿಳಿಯೋಣ.
2: ಕೇಳುಗರೆ, ಇವತ್ತಿನ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಹಿರಿಯ ಕಲಾವಿದರಾಗಿರುವಂತಹ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಸರ್, ಈಗ ತಾವು ಬಹಳಷ್ಟು ವರ್ಷದಿಂದ ಈ ರಂಗಭೂಮಿ ಹಾಗೇನೆ ಚಿತ್ರರಂಗದಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ. ಈಗ ತಮ್ಮ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ, ಮೊದಲಿದಾಗಿ ತಮ್ಮ ಒಂದು ಮೂಲ ಎಲ್ಲಿ, ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಇದರ ಬಗ್ಗೆ ನಮಗೆ ಮೊದಲು ತಿಳಿಸಿ ಸರ್.
3: ನಾನು ಹುಟ್ಟಿದ್ದು ಮಂಗಳೂರು ತಾಲೂಕಿನ ಮಲ್ಲೂರು ಎಂಬ ಗ್ರಾಮದಲ್ಲಿ. ಅಲ್ಲಿ ನಮಗೆ 5ನೇ ಕ್ಲಾಸಿನ ತನಕ ಮಾತ್ರ ಒಂದು ಎಲಿಮೆಂಟರಿ ಶಾಲೆ ಇತ್ತು. ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 6 ಮತ್ತು 7ನೇ ತರಗತಿಗೆ ಅಮುಂಜ ಶಾಲೆಗೆ ನಾನು ಹೋಗಬೇಕಾಯಿತು. ಅಮುಂಜ ಶಾಲೆಯಲ್ಲಿ ನನ್ನ ಏನೋ ಪ್ರತಿಭೆಯನ್ನು ನಮ್ಮ ಮುಖ್ಯೋಪಾಧ್ಯಾಯರು ಗುರುತಿಸಿಕೊಂಡು ರಂಗಭೂಮಿಗೆ ಒಂದು ಅವಕಾಶ ಮಾಡಿಕೊಟ್ರು. ನಂತರ 6ನೇ ಕ್ಲಾಸ್ ಆಯಿತು, 7ನೇ ಕ್ಲಾಸ್ ಆಯಿತು. ಮತ್ತೆ ಅಲ್ಲಿಂದ ಹೊರಬಂದ ನಂತರ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಉತ್ಸವದಲ್ಲಿ ನಾಟಕಕ್ಕೆ ನನ್ನನ್ನು ಆಹ್ವಾನಿಸಿದರು. ಅಲ್ಲಿಂದ ಈ ಹೊರಗಿನ ಪ್ರಪಂಚದ ಒಂದು ನಾಟಕದ ಗೀಳು ನನಗೆ ಅಂಟಿಸಿಕೊಂಡಿತ್ತು. ಅಲ್ಲಿ ನಾನು ಮಾಡಿದಂಥ ಪಾತ್ರ ಜನರಿಂದ ಮೆಚ್ಚುಗೆ ಎಲ್ಲ ಗಳಿಸಿದ ನಂತರ ಈ ಬಾಲನಟನ ಪಾತ್ರಕ್ಕೆ ಎಲ್ಲಾದರೂ ಹೊರ ಪ್ರದೇಶದಲ್ಲಿ, ಅಂದರೆ ಮಂಗಳೂರು ಸಹಿತ, ಅಲ್ಲಿಗೆ ನನ್ನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಹೋಗಿ ಅತಿಥಿ ನಟನಾಗಿ ಅಲ್ಲಿ ಅವರ ಹತ್ರ ಅಭಿನಯ ಮಾಡ್ತಾ ಇದ್ದೆ. ಹಾಗೆ ಮುಂದುವರಿಯುತ್ತಾ ನಾನು ಸ್ತ್ರೀ ಪಾತ್ರ ಮಾಡಿದೆ. ಸ್ತ್ರೀ ಪಾತ್ರದಲ್ಲಿ ಹಲವಾರು ನಾಟಕಗಳನ್ನು ನಾನು ಮಾಡ್ತಾ ಬಂದೆ. ಆಮೇಲೆ ನನ್ನ ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ರಾತ್ರಿ ಶಾಲೆಯಲ್ಲಿ ಪ್ರಾರಂಭ ಆಗಿ ಈವಿನಿಂಗ್ ಕಾಲೇಜಿನಲ್ಲಿ ನಾನು ಡಿಗ್ರಿ ಮಾಡಿದೆ. ಆ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ನಾಟಕ ನಾವು ಸ್ಪರ್ಧೆಗೆಲ್ಲ ಹೋಗ್ತಾ ಇದ್ದೆವು. ಆ ಸ್ಪರ್ಧೆಯಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಮಾಡಿದ್ದೆವು. ಅದರಲ್ಲಿ ನಮಗೆ ಪ್ರಶಸ್ತಿ ಬಂದಿತ್ತು, ಉತ್ತಮ ನಟ ಅನ್ನುವಂಥ ಪ್ರಶಸ್ತಿ ಬಂದಿತ್ತು. ಹೀಗೆ ಒಂದು ನಾಟಕ ಒಂದು ನಮಗೆ ದೇಹಕ್ಕೆ ಒಂದು ಅಂಟಿಕೊಂಡಂಥ ಒಂದು ಭಾಗವಾಗಿತ್ತು. ಮತ್ತೆ ನಾವು ಭೂಮಿಕಾ ಅನ್ನುವಂಥ ಒಂದು ಹವ್ಯಾಸಿ ನಾಟಕ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದೆವು. 1979 ಅದರ ಪ್ರಾರಂಭ ಆಯಿತು. 80ರಲ್ಲಿ ನಾವು ಒಂದು ಚಕ್ರವ್ಯೂಹ ಅನ್ನುವಂಥ ಒಂದು ತುಳು ನಾಟಕವನ್ನು ಮಾಡಿದೆವು. ಅದು ನನಗೆ ಬಹಳ ಹೆಸರು ತಂದು ಕಟ್ಟಿದ್ದು. ಅದರಲ್ಲಿ ಒಂದು ಶಂಕರ ರಾಯರ ಒಂದು ಪಾತ್ರ, ಒಂದು ತಂದೆಯ ಪಾತ್ರ, ಬಹಳ ಒಳ್ಳೆಯ ಒಂದು ಪಾತ್ರ ನನಗೆ ಅದರಲ್ಲಿ ಸಿಕ್ಕಿತ್ತು. ಆ ಪಾತ್ರದಿಂದಾಗಿ ನಾನು ಹೊರ ಪ್ರಪಂಚಕ್ಕೆ ಮಲ್ಲೂರು ಅನ್ನುವಂಥ ಒಂದು ಹೆಸರಿನಲ್ಲಿ ಗುರುತಿಸಿಕೊಂಡೆ. ತದನಂತರ ನಮ್ಮ ಭೂಮಿಕದ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಇಲ್ಲಿ ಆರಂಭ ಮಾಡಿದೆವು. ಭೂಮಿಕಾ ಪ್ರತಿ ವರ್ಷ ಒಂದೊಂದು ಪೂರ್ಣ ಪ್ರಮಾಣದ ನಾಟಕಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ 1981 ನಾನು ಆಕಾಶವಾಣಿಗೆ ಬಿ ಗ್ರೇಡ್ ಆರ್ಟಿಸ್ಟ್ ಆಗಿ ಆಕಾಶವಾಣಿಗೆ ಬಂದೆ. ಅಲ್ಲಿಂದ ನನಗೆ ಒಳ್ಳೊಳ್ಳೆ ನಾಟಕಗಳು, ಒಂದು ಕಡಿಮೆ ಅಂದರೆ ವರ್ಷಕ್ಕೆ ಒಂದು 3-4 ನಾಟಕಗಳು ಆಗ ನನಗೆ ಸಿಗ್ತಾ ಇತ್ತು. ಆನಂತರ ಬಿ ಹೈ ಆಯಿತು. ಇವಾಗ ಎ ಗ್ರೇಡ್ ಆರ್ಟಿಸ್ಟ್ ಆಗಿ ಇದ್ದೇನೆ ಆಕಾಶವಾಣಿಯಲ್ಲಿ. ಈಗ ನಾಟಕ ಕಡಿಮೆ, ಆದರೆ ಮೊದಲೆಲ್ಲ ಒಳ್ಳೊಳ್ಳೆ ನಾಟಕಗಳು ವರ್ಷಕ್ಕೆ ಒಂದಾದರೂ ಒಳ್ಳೆ ನಾಟಕಗಳೆಲ್ಲ ಇಲ್ಲಿ ಆಗ್ತಾ ಇತ್ತು.
2: ಸರಿ, ಈಗ ತಾವು ಹೇಳಿದ್ರಿ ತಾವು ಈವ್ನಿಂಗ್ ಕಾಲೇಜಿಗೆ ಹೋಗಿದ್ರಿ ಅಂತ ಹೇಳಿ, ಯಾಕಾಗಿ ಈವ್ನಿಂಗ್ ಕಾಲೇಜಿಗೆ ಹೋಗಬೇಕಾಯ್ತಾಗ?
3: ಅಂದರೆ ನಮ್ಮ ಪರಿಸ್ಥಿತಿ ಹಾಗಿತ್ತು, ನಮ್ಮಲ್ಲಿ ಅಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಅಲ್ಲಿ ನಮಗೆ ವಿದ್ಯಾಭ್ಯಾಸ ಮಾಡಬಹುದಿತ್ತು. ಹೈಸ್ಕೂಲ್ ಇರಲಿಲ್ಲ. ಹೈಸ್ಕೂಲ್ಗೆ ಮತ್ತೆ ಹೋಗಬೇಕಿದ್ರೆ ನಾವು ಒಂದು 5-6

0: ನಡೆದು ಗುರುಪುರಕ್ಕೆ ಬರಬೇಕು ಅಂತ ಒಂದು ಆವಾಗ ನಮ್ಮಲ್ಲಿ ಅಷ್ಟು ಶಕ್ತಿ ಕೂಡ ಇರಲಿಲ್ಲ. ಕಡೆಗೆ ನಾನು ಕೆಲಸ ಹುಡುಕಿಕೊಂಡು ಮಂಗಳೂರಿಗೆ ಬರಬೇಕಾಯ್ತು. ಮಂಗಳೂರಿಗೆ ಬಂದಾಗ ಕೂಡ ನನ್ನ ಒಂದು ಉದ್ದೇಶ ಇದ್ದದ್ದು ಒಂದೇ, ರಾತ್ರಿ ಶಾಲೆಯಲ್ಲಿ ಕಲಿಬೇಕು ಅಂತೇಳಿ. ಅಲ್ಲಿ ಏನಾಯ್ತು ಅಂದ್ರೆ 18 ವರ್ಷ ಆಗದೆ SSLC ನಾವು ಡೈರೆಕ್ಟ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ತನಕ ನಾನು ಶಾಲೆಗೆ ಹೋದರೂ ಪ್ರಯೋಜನ ಇಲ್ಲ. ಮತ್ತೆ 18 ಆಗುವಷ್ಟರಲ್ಲಿ ನಾನು ರಾತ್ರಿ ಶಾಲೆಯಲ್ಲಿ ಹೋಗಿ SSLC ಮಾಡಿದೆ. SSLC ಆದ ನಂತರ ಸೈಂಟ್ ಅಲ್ವಿಸಸ್ ಇವ್ನಿಂಗ್ ಕಾಲೇಜ್. ಹಾಗೆ ಇವ್ನಿಂಗ್ ಕಾಲೇಜ್ ಹೋಗಬೇಕಿದ್ರೆ ಈಗ ಸಾಮಾನ್ಯವಾಗಿ ಇಲ್ಲಿ ಕೆಲಸ ಮಾಡುವಾಗ ರಾತ್ರಿ 8-8:30 ತನಕ ಕೆಲಸ ಇರ್ತದೆ. ನಮಗೆ ಅಂದರೆ ಇವ್ನಿಂಗ್ ಕಾಲೇಜ್ ಹೋಗಬೇಕಿದ್ರೆ 6 ಗಂಟೆಗೆ ಹೋಗಬೇಕು. 6 ಗಂಟೆಗೆ ನಮ್ಮನ್ನು ಸ್ಕೂಲಿಗೆ ಬಿಡುವಂಥ ಒಂದು ಎಲ್ಲಿಯಾದರೂ ಸಂಸ್ಥೆ ಸಿಗ್ತಾ ಅಂತ ನಾನು ಹುಡ್ತಾ ಇದ್ದೆ. ನನಗೊಂದು ಒಳ್ಳೆಯ ಒಂದು ಸಂಸ್ಥೆ ಸಿಕ್ಕಿತು. ಅಲ್ಲಿಂದ ನನ್ನ ಒಂದು ವಿದ್ಯಾಭ್ಯಾಸ ಮುಂದುವರಿಯಿತು. ಸೈಂಟ್ ಅಲ್ವಿಸಸ್ ಕಾಲೇಜ್ನಲ್ಲಿ ನಾನು BCOM ಹತ್ತನೇ ರ್ಯಾಂಕ್ ಗಳಿಸಿದ್ದೆ. ಹಾಗೂ 1977
1: ಆಗ ಉದ್ಯೋಗ ಏನು ಮಾಡಿದ್ರಿ ಸರ್? ಆಮೇಲೆ
0: ಉದ್ಯೋಗ ನಾನಂದ್ರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದು ಪಾರ್ಟ್ ಟೈಮ್ ಅಕೌಂಟೆಂಟ್ ಆಗಿ ಎಲ್ಲ ಮಾಡಿ ಹುದ್ದೆಯನ್ನು ನಿಭಾಯಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಒಂದು ಅಪಾಯಿಂಟ್ಮೆಂಟ್ಗೆ ಅರ್ಜಿ ಆಹ್ವಾನಿಸಿದ್ರು. ನನ್ನದರಲ್ಲಿ ಹಾಕಿದ್ದೆ. ಅದು ನನಗೆ ಅದರಲ್ಲಿ ಟೆಸ್ಟ್ನಲ್ಲಿ ಒಳ್ಳೆ ಮಾರ್ಕ್ ಎಲ್ಲ ಇತ್ತು. ಆದರೆ ಒಂದು ಸರ್ಕಾರದ ಏನೋ ಒಂದು ಆದೇಶದಿಂದ ಅದು ಸ್ವಲ್ಪ ಹಿಂದೆ ಹೋಯಿತು. 1980 ಅದು ಮತ್ತೆ ಅದಕ್ಕೆ ಜಿಯೋ ಬಂತು. ನನ್ನಲ್ಲಿ ಇಂಟರ್ವ್ಯೂಗೆ ಕರೆದರು. ಅಲ್ಲಿ ಇಂಟರ್ವ್ಯೂನಲ್ಲಿ ಕರೆದಾಗ ಅಲ್ಲಿಯ ಅಧ್ಯಕ್ಷರಾಗಿದ್ದವರು ನಮ್ಮ ಭೂಮಿಕದ ಅಧ್ಯಕ್ಷರೇ, ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು. ಅವರು ನನ್ನನ್ನು ಈ ನಾಟಕ ಗಿಡದಲ್ಲಿ ನೋಡ್ತಾ ಇದ್ರು. ನಾನು ಅರ್ಜಿ ಹಾಕಿದ್ದವರಿಗೆ ಗೊತ್ತಿಲ್ಲ. ನನ್ನನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು, ನೀನು ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರು. ಕಡೆಗೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಯ ನಂತರ ನಾನು 2011 ವ್ಯವಸ್ಥಾಪನಾ ನಿರ್ದೇಶಕರಾಗಿ ಅಲ್ಲಿಂದ ನಿವೃತ್ತನಾದೆ.
1: ಈಗ ತಾವು ಹೇಳಿದ್ರಿ ಅವಾಗಲೇ ತಾವೊಂದು ತಂಡವನ್ನೆಲ್ಲ ಮಾಡಿಕೊಂಡು ಅಲ್ಲಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರಿ. ಆ ಕಾಲದಲ್ಲಿ ಈ ರೀತಿ ತಂಡವನ್ನು ಕಟ್ಟುವಂಥದ್ದು ಹೇಗಿತ್ತು ಅನುಭವಗಳು?
0: ನಾನು ಈಗ ಭೂಮಿಕ ಹುಟ್ಟಿಕೊಂಡದ್ದು 1978-79 ಅದಕ್ಕೆ ಮೊದಲೇ ನಾನು ನಾಟಕಗಳನ್ನು ಬರೀತಾ ಇದ್ದೆ. ಸಣ್ಣ ಸಣ್ಣ ನಾಟಕಗಳನ್ನು ಬರೆದು ಹಳ್ಳಿಯಲ್ಲಿ ಅಲ್ಲಿ ನಾಟಕ ಮಾಡುವಂಥ ನಮಗೆ ವ್ಯವಸ್ಥೆ ಇರಲಿಲ್ಲ. ಆದರೆ ನಾಟಕ ಹೇಗೆ ಮಾಡೋದು ಅನ್ನೋದನ್ನು ನಾನು ಶಾಲೆಯಲ್ಲಿ ಹೋಗಿ ನೋಡಿ ಕಲಿತೆ. ಮನೆಯಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲ ತಂದು ನಮ್ಮ ಶಾಲೆಯಲ್ಲೇ ಒಂದು ಸ್ಟೇಜ್ ಥರ ಮಾಡಿ ಅಲ್ಲಿ ಸೀರೆ ಎಲ್ಲ ಕಟ್ಟಿ ಅದರಲ್ಲಿ ಪರದೆ ಎಲ್ಲ ಮಾಡಿ ನಾವು ಸಣ್ಣ ಸಣ್ಣ ನಾಟಕಗಳನ್ನು ಅಲ್ಲಿ ಮಾಡ್ತಾ ಇದ್ದೆವು. ಹಳ್ಳಿಯ ಜನರು ಅದನ್ನು ನೋಡಲಿಕ್ಕೆ ಬರ್ತಾ ಇದ್ರು, ಅವರು ತುಂಬ ಖುಷಿ ಪಡ್ತಿದ್ರು. ಅವಾಗ ಅಲ್ಲಿ ನಮ್ಮ ಊರಿಗೆ ಕರೆಂಟ್ ಇರಲಿಲ್ಲ, ಯಾವುದೇ ಪೋಸ್ಟ್ ಆಫೀಸ್ ಆಗಲಿ ಅಥವಾ ಯಾವುದೇ ರಸ್ತೆ ಸಂಪರ್ಕ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಪೆಟ್ರೋಮೆಕ್ಸ್ ಅದನ್ನು ಇಟ್ಟುಕೊಂಡು ನಾವು ನಾಟಕ ಎಲ್ಲ ಮಾಡ್ತಾ ಇದ್ದೆವು. ಮೈಕ್ ಇಲ್ಲ, ನಮ್ಮ ಧ್ವನಿ ಬ್ಯಾಟ್ರಿ ಚಾಲಿತ ಮೈಕ್ ಬಂತು, ಅದರಲ್ಲಿ ನಾಟಕ ಮಾಡಿದೆವು. ಕಡೆಗೆ ನಮ್ಮ ಪೆಟ್ರೋಮೆಕ್ಸ್ಗೆ ಬೇಕಾದಂಥ ಬಣ್ಣದ ಪೇಪರ್ಗಳನ್ನು ಹಾಕಿ ಕಲರ್ ಲೈಟ್ಸ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅದು ಒಂದು ಒಳ್ಳೆಯ ಒಂದು ಅನುಭವ. ಅಲ್ಲಿಂದ ನಾವು ಬೇರೆ ಈ ಹೊರಗಿನ ನಾಟಕಕ್ಕೆ ಬರುವಾಗ ಅಲ್ಲಿ ಅವರು ಜನರೇಟರ್ ಅದಿದೆಲ್ಲ ತಂದು ನಾಟಕಗಳನ್ನೆಲ್ಲ ಮಾಡಿದರು, ಲೈಟ್ ಎಲ್ಲ ಅವಾಗ ಬಂತು. ನಂತರ ನಾವು ಈ ಇಲ್ಲಿ ಕೆಲವು ಒಳ್ಳೊಳ್ಳೆ ಬರಹಗಾರರ ನಾಟಕಗಳನ್ನು ಆಡ್ತಾ ಇರುವಾಗ ನಮ್ಮನ್ನಲ್ಲಿ ಕರಿತಾ ಇದ್ರು. ಮೊದಲಿಗೆ ನಾನು ಹೇಳಬೇಕಾದ್ದು ಮಚ್ಚೇಂದ್ರನಾಥ್ ಪಾಂಡೇಶ್ವರರವರ ಎಲ್ಲ ನಗೆ ನಾಟಕಗಳಲ್ಲಿ ಒಂದಲ್ಲ ಒಂದು ಪಾತ್ರ ನನಗೆ ಕೊಡ್ತಾ ಇದ್ರು. ಅದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನೇ ಅವರು ಕೊಡ್ತಾ ಇದ್ರು. ಅದರಲ್ಲೂ ಕೂಡ ನನಗೆ ಒಳ್ಳೆಯ ಒಂದು ಅನುಭವ ಎಲ್ಲ ಸಿಕ್ಕಿತ್ತು. ನಿಜವಾಗಿ ನಾವು ಆವಾಗ ನಾಟಕ ನಾವು ಮಾಡೋದಕ್ಕಿಂತ ಇನ್ನೊಬ್ಬರ ನಾಟಕದಲ್ಲಿ ನಾವು ಹೋಗಿ ನಾಟಕ ಮಾಡುವಾಗ ನಮಗೆ ಹೆಚ್ಚು ಫ್ರೀಡಮ್ ಎಲ್ಲ ಸಿಗ್ತಾ ಇತ್ತು. ನಾವು ನಾಟಕ ಮಾಡುವಾಗ ಅಂದರೆ ಎಲ್ಲವನ್ನೂ ನಾವು ನೋಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ನಾವೇ ಮಾಡಬೇಕಿತ್ತು. ಆದರೂ ಅಲ್ಲಿ ಕೂಡ ಒಂದು ಸಂತೃಪ್ತಿ ಇತ್ತು, ನಾವು ಒಂದು ನಾಟಕ ಮಾಡಿದೆವು, ನಮ್ಮ ಒಂದು ತಂಡ ಅಂತ ಇತ್ತು ಅಂತ ಹೇಳಿ.
1: ಸರಿ, ಈಗ ಅದೇ ತಾವು ಹೇಳಿದ್ರಿ ನಾಟಕಗಳನ್ನು ತಾವು ಬರಿತಿದ್ರಿ ಅಂತ ಹೇಳಿ, ತಮಗೆ ನೆನಪಿರುವ ಹಾಗೆ ತಮ್ಮ ಒಂದು ರಂಗದ ಮೇಲೆ ಬಂದಂತಹ ಮೊದಲ ನಾಟಕ ಯಾವುದು ಸರ್?
0: ಮೊದಲ ನಾಟಕ ಶಾರದ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಅದು 1980 ಮೇ ತಿಂಗಳಲ್ಲಿ ಇರಬಹುದು. ಅದು ಆ ಸಂದರ್ಭದಲ್ಲಿ ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು. ನಾನು ಅದರಲ್ಲಿ ಪಾತ್ರ ಕೂಡ ಮಾಡಿದ್ದೆ, ನಿರ್ದೇಶನ ಕೂಡ ಮಾಡಿದ್ದೆ, ಸಂಗೀತ ಹಾಡು ಕೂಡ ಬರೆದಿದ್ದೆ. ಆ ನಾಟಕದಲ್ಲಿ ಪುತ್ತೂರು ನರಸಿಂಹನಾಯಕರವರು ಹಿನ್ನೆಲೆ ಗಾಯಕರಾಗಿ ಹಾಡಿದ್ರು. ಅದೊಂದು ನನಗೆ ಈಗಲೂ ನೆನಪಿರುವಂಥದ್ದು. ಆಮೇಲೆ ನನ್ನ ಕೈಯಿಂದ ಆ ಸ್ಕ್ರಿಪ್ಟ್ ಹೊರಗೆ ಹೋದದ್ದು. ಬೇಕಾದಷ್ಟು ಕಡೆ ಅದು ಬೇರೆ ಬೇರೆ ಹೆಸರಲ್ಲಿ ನಾಟಕ ಆಯಿತು. ಅದು ಶಾರದ ಅನ್ನುವಂಥದ್ದೇ ಬೇರೆ ಬೇರೆ, ಪೂಜೆಗಾವಂದಿಪು, ಮುಡಿಯರಾವಂದಿಪು, ಇಂಥ ಒಂದು ಹೆಸರಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಅದನ್ನು ತುಂಬ ಪ್ರಯೋಗ ಮಾಡಿದರು. ಕೆಲವು ಕಡೆ ನಾನೇ ನಿರ್ದೇಶನಕ್ಕೆ ಹೋಗ್ತಾ ಇದ್ದೆ.
1: ಈಗ ಆ ಕಾಲದಲ್ಲಿ ಜನ

0: ಯಾವ ರೀತಿಯ ನಾಟಕಗಳನ್ನು ಇಷ್ಟಪಡ್ತಾ ಇದ್ರು?
1: ಸಾಂಸಾರಿಕ ನಾಟಕಗಳೇ ಈಗಿನ ಹಾಗೆ ತಮಾಷೆ ಬೇಕು, ಆದರೆ ಕತೆ ಬೇಕು. ಜನರಿಗೆ ಬೇಕಾದ್ದು ಕತೆ. ಬಯ್ಯ ಮಲ್ಲಿಗೆ ಸಂಜೀವ ದಂಡಕೇರಿಯವರು ಆ ಕಾಲದಲ್ಲಿ ಬಹಳ ಆ ಒಂದು ನಾಟಕ ಆಗದ ಊರೇ ಇಲ್ಲ. ಅದರಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೆ. ಅಂಥ ನಾಟಕಗಳು ಯಶಸ್ವಿ ಆದದ್ದನ್ನು ನೋಡಿ ಜನರಿಗೆ ಆಗ ಬೇಕಿದ್ದದ್ದು ಅಂಥದ್ದೇ ಕತೆಗಳು. ಕತೆ ಬೇಕು, ಆಗ ಹಾಸ್ಯವೂ ಬೇಕು, ಕತೆ ಮುಖ್ಯ ಅಲ್ಲಿ. ಹಾಸ್ಯ ಪ್ರಧಾನ ನಾಟಕಗಳೇ ಒಂದು ಚಾಲ್ತಿಯಲ್ಲಿದೆ ಇತ್ತೀಚೆಗೆ. ಅದರಲ್ಲೂ ಕೂಡ ಒಂದು ಎಳೆಯನ್ನು ತಗೊಂಡು ಬಂದು ಅದನ್ನು ಕತೆ ರೂಪವಾಗಿ ಪರಿವರ್ತಿಸಿದ್ದಾರೆ. ಜನರಿಗೆ ಯಾವುದಾದ್ರೂ ಒಂದು ನಾಟಕ ತೋರಿಸಬೇಕಿದ್ರೆ ಅದರಲ್ಲಿ ಒಳ್ಳೆಯ ಒಂದು ಕತೆ ಬೇಕೇ ಬೇಕು ಅನ್ನೋದಕ್ಕೆ ಈಗಿನ ಒಂದು ಪರಿವರ್ತನೆಯೇ ಒಂದು ಸಾಕ್ಷಿ. ನಾನು ಒಂದು ಎರಡು ನಗೆ ನಾಟಕಗಳನ್ನು ಕೂಡ ಬರೆದೆ. ತಲ್ವಾರ ಸುಬ್ಬನ್ನೆ ಅಂತ ಒಂದು ನಾಟಕ ಬರೆದೆ, ಇನ್ನೊಂದು ಗುಲ್ಮಾಲದ ಗೊಬ್ಬು ಅಂತ ಒಂದು ನಾಟಕ ಬರೆದೆ. ಈ ನಾಟಕಗಳನ್ನು ನಾನು ಆಗ ಬರೆದು ಆಡಿ ಎಲ್ಲ ನಾವು ಸಂತೋಷ ಪಟ್ಟಿದ್ದೇವೆ. ಆದರೆ ನನಗೆ ಆಮೇಲೆ ನಾವು ಭೂಮಿಕಕ್ಕೆ ಬಂದ ನಂತರ ಭೂಮಿಕದ ನಾಟಕಗಳನ್ನು ನೋಡುವಾಗ, ಈ ಗಿರೀಶ್ ಕಾರ್ನಾಡ್ರದ್ದು, ಬಿ ವಿ ಕಾರಂತರದ್ದು, ಇವರ ಈ ನಾಟಕಗಳನ್ನು ನೋಡುವಾಗ ನಮ್ಮ ಒಂದು ನಾಟಕಗಳು ಅದು ಬಹಳ ಹಿಂದೆ ಉಳಿದಿದೆ. ನಾವು ಆ ಒಂದು ಮಟ್ಟಕ್ಕೆ ಬರಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ನಮಗೆ ಮನಸ್ಸಿನಲ್ಲಿ ಬಂದದ್ರಿಂದ ಅದು ಚಕ್ರವ್ಯೂಹ ಅನ್ನುವಂಥ ಒಂದು ನಾಟಕವನ್ನು ನಾವು ಮಾಡಿದೆವು. ಅದು ಈ ಒಂದು ತುಳುನಾಟಕ ಮತ್ತು ಹವ್ಯಾಸಿ ನಾಟಕ ಮತ್ತು ವೃತ್ತಿಪರ ನಾಟಕಕ್ಕೆ ಒಂದು ಬ್ರಿಡ್ಜ್ ಥರ ಅದು ಆಯಿತು. ಅದು ಎಲ್ಲ ಒಂದು ವರ್ಗದ ಜನರು ಅದನ್ನು ಮೆಚ್ಚಿಕೊಂಡ್ರು. ನವ್ಯ ನಾಟಕದವರು ಕೂಡ ಅದನ್ನು ಮೆಚ್ಚಿಕೊಂಡ್ರು. ಈ ಹಳೆಯ ಸಂಪ್ರದಾಯ ನಾಟಕದವರು ಕೂಡ ಅದನ್ನು ಒಪ್ಪಿಕೊಂಡ್ರು. ತುಂಬ ಇದಾಯಿತು. ಅದರಲ್ಲಿ ನನ್ನ ಒಂದು ಪಾತ್ರ ನೋಡಿ ನನಗೆ ಒಂದು ಸಿನಿಮಾದಲ್ಲಿ ಅವಕಾಶ ಬಂತು. ಕೆ ಎನ್ ಟೈಲರ್ ಅವರು ಆವಾಗ 9 ಸಿನಿಮಾ ಮಾಡಿದರು. ಅವರ 10ನೇ ಸಿನಿಮಾ ನಮ್ಮ ಭಾಗ್ಯ ಅಂತ, ಕನ್ನಡ ಮತ್ತು ತುಳು ಎರಡು ಭಾಷೆಯಲ್ಲಿ ಅವರು ಮಾಡಿದರು. ಅದರಲ್ಲಿ ಮಂಜುಳಾ ಹೀರೋಯಿನ್, ಆಮೇಲೆ ರಾಜೇಶ್, ನಮ್ಮ ಸುಂದರಕೃಷ್ಣರಸ್ ಅವರೆಲ್ಲ ಇದ್ದರು. ಅದರಲ್ಲಿ ಒಂದು ಮಂಜುಳನ ತಂದೆ ಪಾತ್ರವನ್ನು ನನಗೆ ಕೊಟ್ಟರು. ಅದು 1984. ಎಲ್ಲ ಆಗಿದೆ, ಏನೋ ಒಂದು ಆರ್ಥಿಕ ಅಡಚಣೆಯಿಂದ ಅದು ತೆರೆಗೆ ಬರಲಿಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲಿ ಮಂಜುಳರವರು ಕೂಡ ಅದರಲ್ಲಿ ದೀರಿ ಹೋದರು. ಅವರ ಒಂದು ಸ್ವಲ್ಪ ಭಾಗ ಕೂಡ ಉಳಿದಿತ್ತು. ಮತ್ತು ಅದನ್ನು ಅವರಿಗೆ ತೆರೆಯಲಿಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು, ಆದರೆ ಅವರಿಗೆ ಆಗಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ.
0: ಈಗ ತಾವು ಹೇಳಿದ್ರಿ ಕೆ ಎನ್ ಟೈಲರ್ ಅವರ ಸಿನಿಮಾದಲ್ಲಿ ತಾವು ಪಾತ್ರ ಮಾಡಿದ್ರಿ ಅಂತ ಹೇಳಿ. ಕೆ ಎನ್ ಟೈಲರ್ ಅಂತ ಹೇಳುವಾಗ ತುಳು ಚಿತ್ರರಂಗದ ಒಂದು ದೊಡ್ಡ ಹೆಸರು. ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಸರ್?
1: ಅವರಿಗೆ ನಿಜವಾಗಿ ನನ್ನ ಪರಿಚಯ ಇಲ್ಲ. ನನ್ನ ಈ ಒಂದು ಚಕ್ರವ್ಯೂಹ ನಾಟಕದಲ್ಲಿ ನಾನು ಮಾಡಿದಂಥ ಪಾತ್ರದ ಬಗ್ಗೆ ಯಾರೋ ಅವರಿಗೆ ಹೇಳಿ ನನ್ನನ್ನು ಅಲ್ಲಿ ಕರೆಸಿದ್ದು. ಕರೆಸಿದಾಗ ನನ್ನ ಆ ಒಂದು ಪಾತ್ರಕ್ಕೆ ತುಂಬ ಅಲ್ಲಿ ಕಾಂಪಿಟೇಷನ್ ಇತ್ತು. ಒಂದು 5-6 ಜನ ಆ ಪಾತ್ರಕ್ಕಾಗಿ ಕಾಯ್ತಾ ಇದ್ರು. ನನ್ನನ್ನು ಬರಲಿಕ್ಕೆ ಹೇಳಿದರು, ನಿಮ್ಮ ಪರಿಚಯ ಇಲ್ಲ ನಮಗೆ, ಆದರೆ ನೀವು ಒಳ್ಳೆ ಪಾತ್ರ ಮಾಡ್ತೀರಿ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನನ್ನ ಇದರಲ್ಲಿ ಒಂದು ಪಾತ್ರ ಇದೆ, ಒಳ್ಳೆ ಪಾತ್ರ, ನಿಮಗೆ ಮಾಡ್ಬೋದು ಅಂತ ಮಾಡ್ತೇನೆ ಅಂತ ಹೇಳಿದೆ ನಾನು. ಮತ್ತು ಅದರಲ್ಲಿ ಬರುವಂಥ ಒಂದು ಸನ್ನಿವೇಶ ಒಂದು ನನಗೆ ಕೊಟ್ಟರು, ಅಲ್ಲೇ ನಾನು ಮಾಡಿ ತೋರಿಸಿದೆ. ಅದು ಕೂಡಲೇ ಅವರು ಬನ್ನಿ ಅಂತ ಹೇಳಿದರು. ಆಗಿನ ಒಂದು ಈ ಟೆಕ್ನಿಕ್ ಎಲ್ಲ ಇಷ್ಟು ಮುಂದುವರಿಯಿರಲಿಲ್ಲ, ಬಹಳ ಕಷ್ಟ ಇತ್ತು. ಆಗ ಒಂದು ಸಿನಿಮಾ ಮಾಡೋದು ಕೂಡ ಬಹಳ ಕಷ್ಟ ಇತ್ತು. ಪ್ರತಿಯೊಂದು ಕೂಡ ಈ ರೀಲ್ ಅದು ಎಷ್ಟು ನಾವು ಶಾರ್ಟ್ಸ್ ಜಾಸ್ತಿ ತೆಗೆದೀವೋ ಅಷ್ಟವರಿಗೆ ಅಲ್ಲಿ ನಷ್ಟ, ಯಾಕಂದರೆ ಅದು ಕತ್ತರಿಸಿ ಬಿಸಾಡಿರಬೇಕು, ಮತ್ತು ಅದನ್ನು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಆಗ ಅದು ಬಹಳ ಕಷ್ಟ ಇತ್ತು. ಅವರು ಈ ಸಿನಿಮಾದಲ್ಲಿ ಒಂದು ಕ್ಯಾಮರಾ ಹೇಗೆ ಫೇಸ್ ಮಾಡಬೇಕು, ಯಾರ ಜೊತೆ ಯಾವ ರೀತಿಯಲ್ಲಿ ಮಾತಾಡಬೇಕು. ಈಗ ನಮಗೆ ಇಲ್ಲಿ ನಾಟಕದಲ್ಲಿ ಅಂದರೆ ಮುಖ ಕೊಟ್ಟು ನಮಗೆ ಪರಿಚಯ ಇದೆ, ಮಾತಾಡ್ತೇವೆ. ಅಲ್ಲಿ ಹಾಗಲ್ಲ, ಬರೀ ಕ್ಯಾಮರಾ ನೋಡಿ ಅಲ್ಲಿ ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದನ್ನು ಕಲ್ಪಿಸಿಕೊಂಡು ನಾವು ಮಾತಾಡಬೇಕು. ಅದು ಕೂಡ ದೃಷ್ಟಿಯಲ್ಲಿರಬೇಕು, ಏನು ಮಾಡಬೇಕು ಕೈ. ಹಾಗಂದರೆ ನಮಗೆ ಈ ರಂಗಭೂಮಿ ಅಂದರೆ ಅದು ಬೇಕಾದಷ್ಟು ನಮಗೆ ವಿಸ್ತಾರವಾಗಿದೆ, ಕೈ ಎಷ್ಟು ಬೇಕಾದರೂ ಅಗಲಿಸ್ಬೋದು. ಅಲ್ಲಿ ಹಾಗಲ್ಲ, ಆ ಇದರ ಚೌಕಟ್ಟಿನ ಒಳಗೆ ನಮ್ಮ ಸ್ವಲ್ಪ ಕೈ ಹೊರಗೆ ಹೋದರೂ ಕೂಡ ಈ ಫ್ರೇಮಿಂದ ಹೊರಗೆ ಹೋಗ್ತದೆ. ಅಲ್ಲಿ ಅದನ್ನೆಲ್ಲ ನನಗೆ ಕಲಿಸಿಕೊಟ್ಟವರು ಅವರು, ಕೆ ಎನ್ ಟೈಲರ್.
0: ಸರ್, ಈಗ ಆ ಕಾಲದಲ್ಲಿ ಈಗ ನಾಟಕದ ಕಲಾವಿದರ ಬಗ್ಗೆ ಹೇಳೋದಾದರೆ, ಈ ನಾವು ಟ್ಯಾಲೆಂಟ್ ಹಂಟ್ ಅಂತ ಹೇಳ್ತೇವೆ, ಹೊಸ ಕಲಾವಿದರನ್ನ ಹುಡುಕುವಂಥದ್ದು, ಅದು ಹೇಗೆ ನಡೀತಾ ಇತ್ತು?
1: ಆಡಿಷನ್ ಅಂತ ಇರಲಿಲ್ಲ, ಆದರೆ ಹೆಚ್ಚಾಗಿ ಒಂದು ಬೇರೆ ಬೇರೆ ನಾಟಕದಲ್ಲಿ ಪಾತ್ರ ಮಾಡಿದ ಆ ಪಾತ್ರದ ನಿರ್ವಹಣೆಯ ಬಗ್ಗೆ ಇನ್ನೊಬ್ಬರಿಂದ ನನಗೆ ಅವಕಾಶ ಸಿಕ್ಕಿದ ಹಾಗೆ ಆ ಪಾತ್ರಕ್ಕೆ ಅವರು ಸೂಕ್ತ, ಅವರನ್ನು ಆಯ್ಕೆ ಮಾಡಬಹುದು, ಹೀಗೆ ಹೇಳಿ ಆಗುವಂಥದ್ದು. ಮತ್ತೆ ಅಂಥ ಸಂದರ್ಭದಲ್ಲಿ ಕೆಲವರನ್ನ ಕರೆದು ನೋಡಿ ಇದು ಈ ರೀತಿ ಉಂಟು, ಒಂದು ಮಾಡಿ ತೋರಿಸಿ ಅಂತ ಎಲ್ಲ, ಅವರ ಹತ್ರ ಅಭಿನಯ ಹೇಗೆ ಉಂಟು, ಅವರ ಕೆಪಾಸಿಟಿ ಹೇಗೆ ಉಂಟು ಅಂತ ಅದನ್ನು ನೋಡಿಕೊಂಡು ಅವರಿಗೆ ಪಾತ್ರ ಕೊಡ್ತಾ ಇದ್ರು.
0: ಈಗ ತಾವು ನಾಟಕಗಳನ್ನು ಬರಿಬೇಕಾದ್ರೆ ತಮ್ಮ ತಲೆಯಲ್ಲಿ ಏನಿರ್ತಾ ಇತ್ತು ಅಂದರೆ, ಕಲಾವಿದರನ್ನು ತಾವು ಯೋಚನೆ ಮಾಡ್ತಾ ಇದ್ರು ಅಥವಾ ಕಥೆಯ ನಂತರ ತಾವು ಕಲಾವಿದರನ್ನ ಆರಿಸ್ತಾ ಇದ್ರು?
1: ಇಲ್ಲ, ನಾವು ಕಥೆಯೆಲ್ಲ ಬರೆದಾದ ನಂತರ ಆ ಕಥೆಯಲ್ಲಿ ಬರುವ ಪಾತ್ರಕ್ಕೆ ತಕ್ಕಂಥ ವ್ಯಕ್ತಿಯನ್ನು ಹುಡುಕಿ ಅದಕ್ಕೆ ಪಾತ್ರ ಕೊಡ್ತಾ ಇದ್ದೇವೆ. ಮತ್ತೆ ಇದೆ, ಈಗ ಕೆಲವು ತಂಡಗಳಲ್ಲಿ ನಮ್ಮಲ್ಲಿ ಇಂಥ ಇಷ್ಟು ಜನ

0: ಪಾತ್ರಧಾರಿಗಳಿದ್ದಾರೆ, ಅವರಿಗೆ ಈ ನಾಟಕದಲ್ಲಿ ಪಾತ್ರ ಕೊಡಬೇಕು ಅಂತ ಇದ್ದರೆ ಅವರಿಗೆ ಬೇಕಾದ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿ ಬರೀತಾ ಇದ್ದಾರೆ. ಮತ್ತು ಕೆಲವು ನಾಟಕದಲ್ಲಿ ಅವರಿಗೆ ಒಳ್ಳೆಯ ಪಾತ್ರ ಸಿಗ್ತದೆ, ಕೆಲವು ಇದರಲ್ಲಿ ಅವರಿಗೆ ಒಂದು ನಾಟಕದಲ್ಲಿ ಮಾಡಿದಷ್ಟು ಪವರ್ಫುಲ್ ಆಗಿ ಇನ್ನೊಂದು ನಾಟಕದಲ್ಲಿ ಪಾತ್ರ ಸಿಗುವುದಿಲ್ಲ, ಇಂಥ ಕೂಡ ಸಂದರ್ಭ ಇರ್ತದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ, ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
2: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
3: ಈಗ ನೋಡೋದಾದ್ರೆ ಈ ರಂಗಭೂಮಿಯಲ್ಲಿ ತುಂಬಾ ಒಂದು ಸವಾಲಿನ ಪಾತ್ರ ಅಂತ ಯಾವ್ದಾದ್ರು ಅನಿಸಿದಿದ್ಯಾ?
0: ಬಹಳಷ್ಟಿದೆ, ಬಹಳಷ್ಟಿದೆ. ಅಂದ್ರೆ ಸದಾನಂದ ಸುವರ್ಣರು ಗೊತ್ತಿರಬಹುದು ನಿಮಗೆ, ಗುಡ್ಡದ ಭೂತನ ಒಂದು ಧಾರಾವಾಹಿ ಮಾಡಿಕೊಂಡು ಅವರು ಮುಂಬೈಯಲ್ಲಿದ್ದರು. ಮುಂಬೈ ಬಿಟ್ಟು ಮಂಗಳೂರಿಗೆ ಬರುವಾಗ ಮಂಗಳೂರಲ್ಲಿ ಒಂದು ಒಳ್ಳೆ ನಾಟಕ ಮಾಡಬೇಕು ಅಂತ ಅವರಿಗೆ ಒಂದು ಆಸಕ್ತಿ ಬಂತು. ಇಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಅಂತ ಒಂದು ಅವರು ಹುಡುಕ್ತಾ ಇರುವಾಗ ಮೊದಲಿಗೆ ನನ್ನ ಹೆಸರು ಬಂತು. ನನ್ನನ್ನು ಕರೆದ್ರು. ಉರುಳು ಅಂತ ಒಂದು ನಾಟಕ ಮಾಡಿದರು ಅವರು. ಅದರಲ್ಲಿ ಮೂರೇ ಪಾತ್ರ, ಒಂದು ಕೈದಿ, ಒಂದು ವಕೀಲರು, ಇನ್ನೊಂದು ವಾರ್ಡರ್. ವಾರ್ಡರ್ ಸಣ್ಣ ಪಾತ್ರ. ಆ ಎರಡು ಪಾತ್ರಗಳು ಬಹಳ ಗಟ್ಟಿಯಾಗಿರಬೇಕಿತ್ತು. ಅದಕ್ಕೆ ಚಂದ್ರಹಾಸ್ ಉಳ್ಳಾಲ್ ಮತ್ತು ನನ್ನನ್ನು ಅವರು ಸೆಲೆಕ್ಟ್ ಮಾಡಿದರು. ಅದು ನಿಜವಾಗಿ ಒಂದು ಸವಾಲಿನ ಪಾತ್ರ ನಾವು ಮಾಡಿದಂದರೆ ಅದೇ. ಅಂದರೆ ನಾವು ಬೇರೆ ಬೇರೆ ಪಾತ್ರಗಳನ್ನು ಅದರಲ್ಲಿ ಮಾಡಬೇಕಿತ್ತು. ಅದರಲ್ಲಿ ಮೂರೇ ಪಾತ್ರ ಬರೋದಾದರೆ 2 ಗಂಟೆಯ ನಾಟಕ, ನಾವು 2 ಗಂಟೆ ಸ್ಟೇಜಲ್ಲಿ ಇದ್ದು ಹೊರಗೆ ಬರಲಿಕ್ಕಿಲ್ಲ. ಆ 2 ಗಂಟೆ ಏನು ನಾವು ಮಾತಾಡಬೇಕು ಅಷ್ಟನ್ನು ಕೂಡ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು, ನೆನಪಶಕ್ತಿ ಇಟ್ಕೊಳ್ಬೇಕು. ಮತ್ತು ಒಂದು ಪಾತ್ರ ಆಗಾಗ ಬಂದು ಹೋಗ್ತದೆ, ಅದು ನಮಗೆ ಮಾತ್ರ ಬಹಳ ಒಂದು ಚಾಲೆಂಜ್. ಮತ್ತು ಅವರು ಶಿಸ್ತು, ಒಂದು ರಂಗಭೂಮಿಯ ಶಿಸ್ತು ನಮಗೆ ಕಲಿಸಿಕೊಟ್ಟದ್ದವರು.
3: ಈಗ ಒಬ್ಬ ಕಲಾವಿದರಾಗಿ ಅಂದರೆ ನಿಮಗೊಂದು ಪಾತ್ರ ಸಿಕ್ತು ಅಂತ ಹೇಳಿದಾಗ ನೀವು ಅದಕ್ಕೆ ಹೇಗೆ ತಯಾರಾಗ್ತೀರಾ? ಅದಕ್ಕೆ
0: ಅದು ನಿರ್ದೇಶಕನ ಒಂದು ಕಲ್ಪನೆ ಇರ್ತದೆ, ಅದು ಪಾತ್ರ ಹೀಗೇ ಬರಬೇಕು ಅಂತ ಹೇಳಿ. ಅವರು ಅದನ್ನು ನಮಗೆ ಇದೇ ರೀತಿ ಬರಬೇಕು ಅಂತ ನಮಗೆ ಹೇಳ್ತಾರೆ. ಆದರೆ ಕೆಲವು ಸಲ ಏನಾಗ್ತದೆ ಅಂದರೆ ನಾವು ಅವರ ನಿರೀಕ್ಷೆಗೂ ಮೀರಿ ಮಾಡ್ತೇವೆ. ಆದರೆ ಇವರ ಕೇಸಲ್ಲಿ, ಯಾರು ನಾವು ಸದಾನಂದ ಸುವರ್ಣರ ಕೇಸಲ್ಲಿ ಅವರು ನಮಗೆ ಹೇಳಿಕೊಟ್ಟದ್ರಲ್ಲಿ ಎಲ್ಲಾದರೂ ಒಂದು 70% ನಾವು ಪಾಸ್ ಆದರೆ ಅದೇ ದೊಡ್ಡದು. ಯಾಕಂದರೆ ಅವರು ಅಷ್ಟು ತಿಳಿದವರು, ಅಷ್ಟು ಗೊತ್ತಿದ್ದವರು. ಅವರು ಒಂದು ಪಾತ್ರವನ್ನು ಹೇಗೆ ಅವರು ಸೃಷ್ಟಿಸಿದ್ದಾರೆ, ಹೇಗೆ ಅವರನ್ನು ಅವರ ಕಲ್ಪನೆಯಲ್ಲಿ ಆ ಒಂದು ಪಾತ್ರವನ್ನು ಇಟ್ಟುಕೊಂಡಿದ್ದಾರೆ ಅದನ್ನು ಪೂರ್ತಿಯಾಗಿ ನಮಗೆ ಹೇಳ್ತಾರೆ. ನಾವು ಅದರಲ್ಲಿಂದ 70-75% ಮಾತ್ರ ತಗೊಳ್ತೇವೆ. ಅಂದರೆ ಪೂರ್ತಿ ಅದರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ನಮಗೆ ನಿರ್ದೇಶಕರು ಒಂದು ನಮಗೆ ಪಾತ್ರ ಕೊಟ್ಟರು, ಆ ಪಾತ್ರವನ್ನು ನಾವು ಬೆಳೆಸ್ತೇವೆ ಅಂಥದ್ದು ಕೂಡ ಸಂದರ್ಭ ಇದೆ. ನಾವು ಈಗ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದರಲ್ಲಿ 4 ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದೆವು. ಒಂದು ಈಗ ಉರುಳು, ಆ ಉರುಳಾದ ನಂತರ ಕೋರ್ಟ್ ಮಾರ್ಷಲ್ ಅಂತ ಒಂದು ನಾಟಕ ಮಾಡಿದೆವು. ಅದರಲ್ಲೂ ಕೂಡ ಹಾಗೆ ನಮಗೆ ಒಳ್ಳೆಯ ಒಂದು ಚಾಲೆಂಜಿಂಗ್ ಅದು. ಅದರಲ್ಲಿ 14 ಪಾತ್ರಗಳು, ಒಂದು ಮಿಲಿಟರಿಯಲ್ಲಿ ಒಂದು ಯಾವ ರೀತಿಯ ಒಂದು ಕೋರ್ಟ್ ಇದೆ, ಅಲ್ಲಿ ಯಾವ ರೀತಿಯಾದ ಅವರ ವಿಚಾರಣೆ ನಡೀತದೆ, ಅದನ್ನೆಲ್ಲ ಮಾಡಿ ತೋರಿಸುವಂಥ ಒಂದು ನಾಟಕ. ಇನ್ನೊಂದು ಅದೇ ರೀತಿಯ ಮಳೆ ನಿಲ್ಲುವವರೆಗೆ, ಮಳೆ ನಿಲ್ಲುವವರೆಗೆ ಅಲ್ಲಿ ಕೂಡ ನಾನೊಂದು ವಕೀಲನೇ. ಅದರಲ್ಲಿ 3 ಇದರಲ್ಲೂ ಕೂಡ ನಾನು ವಕೀಲನೇ. ಅದು ಕೂಡ ನಮಗೆ ಚಾಲೆಂಜಿಂಗೇ. ಮತ್ತು 4ನೇದವರು ಒಂದು ತುಳು ನಾಟಕ ಮಾಡಿದರು, ಕದಡಿದ ನೀರು ಅಂತ ಹೇಳಿ, ಕನ್ನಡ ಜಿ ಬಿ ಜೋಶಿಯವರ ಇದನ್ನು ನಾಟಕ ಅದು. ಅದನ್ನು ಇವರು ತುಳುವಿಗೆ ಅನುವಾದಿಸಿದರು, ಕಲಂಕದಿ ನೀರು ಅಂತ ಹೇಳಿ. ಅದರಲ್ಲೂ ಕೂಡ ನನಗೆ ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಪಾತ್ರ ಕೊಟ್ಟಿದ್ದರು, ಶಿವಪ್ಪ ಅಂತ ಹೇಳಿ. ಅದು ಬಹಳ ಒಂದು ಚಾಲೆಂಜಿಂಗ್ ಪಾತ್ರ.
3: ಈಗ ತಾವು ಉದ್ಯೋಗವನ್ನು ಮಾಡ್ತಾ ಇದ್ರಿ, ಜೊತೆಗೆ ನಾಟಕ ರಂಗಭೂಮಿ ಚಲನಚಿತ್ರ ಕ್ಷೇತ್ರದಲ್ಲೂ ಇದ್ರಿ, ಅದನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ತಾವು?
0: ಅಂದರೆ ನೋಡಿ, ನಾವು ಒಂದು ಕಲಾವಿದರು ಅಂತಾಗುವಾಗ ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ಕೂಡ ನಮಗೊಂದು ಗೌರವ ಇದೆ. ನಾನು ಕಲಾವಿದ ಮತ್ತು ಒಳ್ಳೆಯ ಒಂದು ಕಲಾವಿದ ಅಂತಾಗುವಾಗ ಅಲ್ಲಿಂದಲೂ ನಮಗೆ ಪ್ರೋತ್ಸಾಹ ಬರ್ತಾ ಇತ್ತು. ನಿಜವಾಗಿ ನಾನು ಈ ಹವ್ಯಾಸಿ ರಂಗಭೂಮಿಗೆ ಏನು ತೊಂದರೆ ಆಗೋದಿಲ್ಲ, ಯಾಕಂದರೆ ಅದು ಆಗೋದು ವರ್ಷದಲ್ಲಿ 1-2 ನಾಟಕಗಳು ಅಥವಾ ಒಂದು ನಾಟಕ ಆದರೆ 1-7 ಪ್ರದರ್ಶನಗಳು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅಂಥೇಳಿ, ಈಗ ತುಳು ರಂಗಭೂಮಿಯಲ್ಲಿ ಒಳ್ಳೆಯ ಹೆಸರು ಇದ್ದ ನಿರ್ದೇಶಕರು, ಅವರ ಪ್ರಥಮ ನಾಟಕ ನಿರ್ದೇಶನ ಮಾಡಿದ್ದು ನಾನು, ಉರಿಯ ಮಗೆ ಅಂತ ಹೇಳಿ. ಅದು ಒಂದು

0: 16 ಪ್ರದರ್ಶನ ಆಯಿತು. ಅದಾದ ನಂತರ ಅವರು ಒಂಜಿ ನಿಮಿಷ ಅಂತ ಮಾಡಿದರು, ಅದರಲ್ಲಿ ನಾನು ನಿರ್ದೇಶನ ಮಾಡಲಿಲ್ಲ, ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಆ ಪಾತ್ರಕ್ಕೆ ಒಳ್ಳೆಯ ಇದು ಸಿಕ್ಕಿತ್ತು. ಆಮೇಲೆ ಅವರ ಇನ್ನೊಂದು ಮೂರನೆಯ ನಾಟಕ ಒರಿಯರ್ ದೊರೆ ಅಸಲ್. ಆ ಒರಿಯರ್ ದೊರೆ ಅಸಲ್ನಲ್ಲಿ ನಾನು ಮಿಲಿಟರಿ ಕೇಶವನ್ನು ಪಾತ್ರ ಮಾಡಿದ್ದೆ. ಆ ಪಾತ್ರ ಮಾಡುವಾಗ ಒಂದು ದಿನಕ್ಕೆ ನಮಗೆ ಮೂರು ನಾಟಕ, ಪ್ರತಿದಿನ ಮೂರು ನಾಟಕ. ತುಳು ರಂಗಭೂಮಿಗೆ ಒಂದು ಚಾಲನೆ ಸಿಕ್ಕಿದ್ದು ಅಲ್ಲಿಂದ ಅಂತ ಹೇಳ್ಬೋದು. ಬಾಂಬೆಯಲ್ಲಂತೂ ಅದಕ್ಕೆ ವಿಶೇಷ ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಮಾತ್ರ ನನಗೆ ಈ ವೃತ್ತಿ ಮತ್ತು ಇದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಯಾಕಂತ ಹೇಳಿದರೆ ಅಲ್ಲಿ ಒಂದು ತಿಂಗಳಿಗೆ ಒಂದು 20-25 ನಾಟಕಗಳು ದಿನ ನಾವು ಹೋಗಬೇಕು. ಯಾಕಂದರೆ ಒಂದು ನಾಟಕ ಆಗೋದಂದರೆ ಈಗ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಅದು ಉಡುಪಿಯಲ್ಲೇ ಆಗ್ತದೆ, ಕುಂದಾಪುರದಲ್ಲೇ ಆಗ್ತದೆ, ಕಾರ್ಕಳದಲ್ಲೇ ಆಗ್ತದೆ, ಸುಳ್ಯದಲ್ಲೇ ಆಗ್ತದೆ, ಬೇರೆ ಬೇರೆ ಕಡೆ ಹೋಗಬೇಕು. ಅಲ್ಲಿ ಒಂದು 6 ಗಂಟೆಗೆ ಅಲ್ಲಿ ನಾಟಕ ಪ್ರಾರಂಭ ಮಾಡಬೇಕಿದ್ರೆ ನಾವು ಇಲ್ಲಿಂದ 3:30-4 ಗಂಟೆಗೆ ಹೊರಡಬೇಕು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, 6 ಗಂಟೆಗೆ ಅವರು ಹೊರಡುವಾಗ ಅವ್ರ ಜೊತೆಯಲ್ಲೇ ನಾವು ಹೋಗಬೇಕು. ನಮಗೆ ಅಂದರೆ ಇಲ್ಲಿ ಆಫೀಸ್ 6 ಗಂಟೆ ತನಕ ಇರ್ತದೆ, 5:30 ತನಕ ಇರ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅವರು ಅಲ್ಲಿ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾಯಿದ್ರು, ನೀವು ಹೋಗಿ ನಾಳೆ ಬಂದು ಮಾಡಿ ಅಂತ. ಹಾಗೆಯೇ ಮಾಡಿದ್ರಿಂದ ಮಾತ್ರ ನನಗೆ ಅಲ್ಲಿ ಒಂದು 300 ಶೋ ಮಾತ್ರ ಮಾಡಿದ್ದೆ ನಾನು, ಅದು 1000ಕ್ಕೂ ಮಿಕ್ಕಿ ಪ್ರದರ್ಶನ ಆಗಿದೆ. ಆದರೆ ನಾನು 300 ಶೋದವರೆಗೆ ಮಾತ್ರ ಮಾಡಿದೆ. ಮತ್ತೆ ನನಗೇನೆಂದರೆ ನಾವು ಸಣ್ಣ ಒಂದು ಲೆವೆಲಲ್ಲಿರುವಾಗ, ಅಂದರೆ ಕ್ಲಾರ್ಕಲ್ ಆಗಿ ಇರುವಾಗ ಎದ್ದುಕೊಂಡು ಹೋಗ್ಬೋದು, ಆದರೆ ನಾವು ಒಂದು ಅಧಿಕಾರಿ ಒಂದು ಸ್ಥಾನಕ್ಕೆ ಬರುವಾಗ ಅಲ್ಲಿ ಬಿಟ್ಟು ಹೋಗಲಿಕ್ಕೆಲ್ಲ ಆಗೋದಿಲ್ಲ. ಅಲ್ಲಿ ನಾನು ಸ್ವಲ್ಪ ಅದರಿಂದ ಹಿಂಜರಿದೆ, ನನಗೆ ಅಂದರೆ ಇನ್ನು ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೆ ಪ್ರಮೋಷನ್ ಆಗಿದೆ, ನಾನೀಗ ಇನ್ಸ್ಪೆಕ್ಟರ್ ಆಗಿದ್ದೇನೆ, ಅದಕ್ಕಾಗಿ ಬೇರೆ ಯಾರನ್ನಾದರೂ ಮಾಡಿ ಅಂತೇಳಿ ಮತ್ತೆ ಅವರು ಬೇರೆ ಅದನ್ನು ಕಂಟಿನ್ಯೂ ಮಾಡಿದರು.
1: ಸೊ ಈಗ ತಾವು ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ಪಾತ್ರ ಮಾಡಿದ್ರಿ, ಅಲ್ಲಿ ಅನುಭವಗಳು ಹೇಗಿದ್ದು ಸರ್, ಮತ್ತು ಅದು ಹೇಗೆ ಭಿನ್ನ ಅಂತ ಏನಾದರೂ ಅನಿಸುತ್ತಾ?
0: ಮಲಯಾಳಂ ಅಂದರೆ ಅದು ಅಲ್ಲಿ ಅವರು ನೈಜತೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ, ನೈಜತೆ. ಮತ್ತು ಅಲ್ಲಿ ಏನಂದರೆ ಅವ್ರದ್ದು ಒಂದು ಸಿನಿಮಾ ಮಾಡಬೇಕಿದ್ರೆ 100% ಅವರು ಹೋಮ್ವರ್ಕ್ ಮಾಡಿ ಇಟ್ಟುಕೊಂಡಿರ್ತಾರೆ. ನಮ್ಮ ಹಾಗೆ ಅಲ್ಲಿ ಒಂದು ಸ್ಪಾಟಿಗೆ ಹೋದ ನಂತರ ಈಗ ಏನಾಗಬೇಕು, ಇನ್ನೇನು ಮಾಡ್ಬೋದು, ಈಗ ಯಾರು ಆರ್ಟಿಸ್ಟ್ ಇದ್ದಾರೆ ಅಂತಲ್ಲ, ಅವ್ರದ್ದು ಪ್ರತಿಯೊಂದು ಕೂಡ ಹೋಮ್ವರ್ಕ್ ಆಗಿ ಇವತ್ತು ಇಷ್ಟು ಜನ ಆರ್ಟಿಸ್ಟ್ಗಳು ಬೇಕೇ ಅಥವಾ ಇಷ್ಟು ಹೊತ್ತಿಗೆ ಆಗಬೇಕು ಅಂತ ಇದ್ದರೆ ಅಷ್ಟೇ ಹೊತ್ತಿಗೆ ಎಲ್ಲ ಆಗ್ತದೆ, ಅಷ್ಟು ಅವರು ಪೇಪರ್ ವರ್ಕ್ ಎಲ್ಲ ಮಾಡ್ತಾರೆ. ಅದು ನಾನು ಅಲ್ಲಿ ಕಲಿತದ್ದು. ಮತ್ತು ಅಲ್ಲಿ ನನಗೆ ನಿರ್ದೇಶಕರು ಸಿಕ್ಕಿದ್ದು ಅಡೂರು ಗೋಪಾಲಕೃಷ್ಣನ್, ಅವರು ಎಂದರೆ ನಮ್ಮ ಸದಾನಂದ ಸುವರ್ಣರ ಹಾಗೆ 100% ಅವರಿಗೆ ಪರ್ಫೆಕ್ಟ್ ಆಗಬೇಕು, ಬಹಳ ಒಂದು ಒಳ್ಳೆಯ ಒಂದು ಮನುಷ್ಯ ಮತ್ತು ಒಳ್ಳೆ ತಿಳಿದವರು. ಅವರ ಎಲ್ಲ ಹೆಚ್ಚಿನ ಸಿನಿಮಾಗಳು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅವರ ಒಂದು ನಿರ್ದೇಶನದಲ್ಲಿ ಒಂದು ಕೆಲಸ ಮಾಡುವಂಥದ್ದು ಒಂದು ದೊಡ್ಡ ಅನುಭವ. ಅಲ್ಲಿ ನನಗೇನಾಯ್ತಂದರೆ ಅಲ್ಲಿ ಕೂಡ ನಾನು ಸಣ್ಣ ಒಂದು ಪಾತ್ರ ಮಾಡಿದ್ದು. ಆ ಪಾತ್ರಕ್ಕೆ ಡಬ್ಬಿಂಗಿಗೆ ನಮ್ಮನ್ನೇ ಕರ್ಕೊಂಡು ಹೋಗಿದ್ದಾರೆ ತ್ರಿವೆಂಡ್ರಮ್ಗೆ, 4-5 ಡೈಲಾಗ್ ಇರಬಹುದು, ಅದಕ್ಕೋಸ್ಕರ ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ ನಂತರ ಅಲ್ಲಿ ಒಂದು ಸೆಕೆಂಡ್ ಹೀರೋ ಇದ್ದಾರೆ, ಆ ಸೆಕೆಂಡ್ ಹೀರೋ ಅವರ ಫುಲ್ ಒಂದು ವಾಯ್ಸನ್ನು ನಾನು ಡಬ್ ಮಾಡಬೇಕಿತ್ತು. ಅದಕ್ಕೆ ಡಬ್ಬಿಂಗೆ ಬೇರೆ ಜನ ತರಿಸಿದ್ರು ಅವರು, ಆದರೆ ಅದಕ್ಕೆ ಸೂಟ್ ಆಗಲಿಲ್ಲ. ಆ ಪಾತ್ರವನ್ನು ನನ್ನ ಹತ್ರ ಮಾಡಿಸಿದ್ರು, ಅದು ಸೂಟ್ ಆಯಿತು. ಇಡೀ ಒಂದು ಸಿನಿಮಾಕ್ಕೆ ಆ ಪಾತ್ರಕ್ಕೆ ನನ್ನ ಹತ್ರ ಡಬ್ಬಿಂಗ್ ಮಾಡಿಸಿದ್ರು. ಅದು ನನಗೆ ಹಾಗಂದರೆ ಡಬ್ಬಿಂಗ್ ತುಂಬ ಕಷ್ಟ, ಈಗಿನ ಹಾಗಲ್ಲ, ಈಗೆಲ್ಲ ಡಿಜಿಟಲ್ ಆಗಿ ಅದು ಕೂಡಲೇ ಆಗ್ತದೆ, ಏನು ತೊಂದರೆ ಇಲ್ಲ. ಹಾಗಂದರೆ ಅದು ರೀಲ್ ಬಿಡ್ತಾರೆ, ರೀಲ್ ಬಿಡ್ತಿದ್ದಾಗೆ ಆ ಲಿಪ್ ಮೂಮೆಂಟ್ನಿಗೆ ಸರಿಯಾಗಿ ನಮ್ಮ ಲಿಪ್ಪನ್ನು ನಾವು ಕೊಟ್ಟು ಅದನ್ನು ಬೈಹಾರ್ಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಡಬೇಕು, ಅದು ತುಂಬ ಸವಾಲಿನ ಕೆಲಸ.
1: ಸರ್, ಈಗ ಆಕಾಶವಾಣಿಯಲ್ಲಿ ತಾವು ಗ್ರೇಡೆಡ್ ಕಲಾವಿದರು, ನಿಮಗೆ ನೆನಪಿದೆಯಾ ಮೊದಲ ದಿನ ಇಲ್ಲಿ ಆಡಿಷನ್ಗೆ ಬಂದಿದ್ದೇನಾದರೂ, ಯಾವಾಗ ಬಂದ್ರಿ, ಹೇಗಿತ್ತು ಅನುಭವ ಅಂತ?
0: ಅಂದರೆ ನಾವು ಭೂಮಿಕಾ ಸಂಸ್ಥೆ ಪ್ರಾರಂಭ 78-79 ಆಗ ನಮ್ಮ ಈ ನಾಟಕಕ್ಕೆ ನಾವು ರೀಡಿಂಗ್ ಅದೆಲ್ಲ ಮಾಡುವಾಗ ಈ ಆಕಾಶವಾಣಿಯಿಂದ ಕೂಡ ಕೆಲವರೆಲ್ಲ ಅಲ್ಲಿಗೆ ಬರ್ತಾ ಇದ್ರು. ಆಕಾಶವಾಣಿದು ಸ್ಟೇಜ್ ನಾಟಕದಲ್ಲಿ ಒಂದು 2-3 ನಾಟಕದಲ್ಲಿ ನಾನು ಮಾಡಿದ್ದೆ, ಆಷಾಢದ ಒಂದು ದಿನ ಆಗಲಿ ಅಥವಾ ಕಳ್ಳರು ಬರಲೇ ಇಲ್ಲ, ತುಂಬ ನಾಟಕಗಳು ನಾವು ಸ್ಟೇಜ್ ಮಾಡ್ತಾ ಇದ್ದೀವಿ ಆವಾಗ ಆಕಾಶವಾಣಿಯಿಂದ. ಆವಾಗ ನಮಗೆ ಇವರ ಪರಿಚಯ ಆಯಿತು. ಆವಾಗ ನೀವು ಬನ್ನಿ, ಆಕಾಶವಾಣಿಯಲ್ಲಿ ಆಡಿಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ರು. ಅದು ಯಾರು ಏನು ಅಂತ ಈಗ ನೆನಪು ಬರೋದಿಲ್ಲ. ಆಗ ನಾವು ಅಪ್ಲಿಕೇಶನ್ ಹಾಕಿದ್ದೆವು, ಇಲ್ಲಿ ಆಡಿಷನ್ ಎಲ್ಲ ಆಯಿತು. ನನಗೆ ಫಸ್ಟಿಗೆ ತುಳುವಿನಲ್ಲಿ ಎಲ್ಲ ಇದು ನಾಟಕ ಕೊಡ್ತಾ ಇದ್ರು. ತುಳುವಿನ ನಾಟಕ ಎಲ್ಲ ಆಗ ಹೆಚ್ಚು ಬರ್ತಾ ಇತ್ತು, ಒಳ್ಳೆಯ ಚಾಲ್ತಿಯಲ್ಲಿ ಕೂಡ ಇತ್ತು ಆಗ ತುಳು. ಕಡೆಗೆ ಯಾವಾಗ ನಾನು ಕನ್ನಡ ನಾಟಕಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ನನಗೆ ಆಮೇಲೆ ತುಳು ನಾಟಕ ಸಿಗಲೇ ಇಲ್ಲ. ಕನ್ನಡದಲ್ಲಂತೂ ಒಳ್ಳೊಳ್ಳೆ ನಾಟಕಗಳನ್ನು ನಾನು ಮಾಡಿದ್ದೇನೆ, ಒಳ್ಳೊಳ್ಳೆ ನಾಟಕ ತುಂಬ. ಅದರಲ್ಲಿ ನರಕದ ನಾಯಿ ಅಂತ ಒಂದು ನಾಟಕ ಮಾಡಿದ್ದೆ, ಅದು ಈಗಲೂ ನೆನಪಿದೆ. ಕೆ ಟಿ ಕೃಷ್ಣಕಾಂತ್ ಅವರ

0: ನಿರ್ದೇಶನದಲ್ಲಿ, ಮತ್ತು ಬಸವರಾಜರವರ ನಿರ್ದೇಶನದಲ್ಲಿ, ಬಸವರಾಜರ ನಿರ್ದೇಶನದಲ್ಲಿ ಸ್ಟೇಜ್ ಕೂಡ ಮಾಡಿದೆ, ಗುಲಾಮನ ಸ್ವಾತಂತ್ರ್ಯ ಅದರಂಥ ಸ್ಟೇಜ್ ನಾಟಕ ಕೂಡ ಮಾಡಿದ್ದೆ. ಕನ್ನಡ ನಾಟಕ ಮಾಡಿದ್ದಕ್ಕೆ ಕೆಲ ರಾಷ್ಟ್ರೀಯ ನಾಟಕಗಳನ್ನು ಒಂದಷ್ಟು ಮಾಡಿದ್ದೇವೆ.
1: ಸರ್, ಈಗ ತಾವು ಉದ್ಯೋಗದಿಂದ ಯಾವ ವರ್ಷ ನಿವೃತ್ತರಾದ್ರಿ, ಮತ್ತು ಅದರ ನಂತರದ ಜೀವನ ಹೇಗಿದೆ?
0: 2011 ನಾನು ವ್ಯವಸ್ಥಾಪನ ನಿರ್ದೇಶನ ನಿವೃತ್ತಿಯಾದೆ. ಅದರ ನಂತರ ಒಂದು 5 ನಾನು ಅಲ್ಲೇ ಸ್ಪೆಷಲ್ ಆಫೀಸರ್ ಆಗಿ ನನ್ನನ್ನು ಒಂದು ಅವಕಾಶ ಕೊಟ್ಟರು, ಅಲ್ಲೇ ಇದ್ದೆ ನಾನು. ಅದಾದ ನಂತರ ಬೇರೆ ಎಲ್ಲ ಒಂದು ಸಂಘ ಸಂಸ್ಥೆಗಳಲ್ಲಿ ನಾನಿದ್ದೇನೆ. ಈಗ ನಾನು ತುಳುನಾಟಕ ಕಲಾವಿದರ ಒಕ್ಕೂಟ ಅಂತ ಇದೆ, ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಒಂದು ಸಾಧಾರಣ ಒಂದು 800 ಜನ ಅದರಲ್ಲಿ ಸದಸ್ಯರಿದ್ದಾರೆ. ಆಮೇಲೆ ನಮ್ಮಲ್ಲಿ ನಿವೃತ್ತ ನೌಕರರ ಸಂಘ ಅಂತ ಇದೆ ನಮ್ಮ ಬ್ಯಾಂಕಲ್ಲಿ, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ನಾನು. ಮತ್ತು ಕೋಆಪರೇಟಿವ್ನಲ್ಲಿ ಇದ್ದರೆ ನಾನು ಶ್ರೀ ಸತ್ಯನಾರಾಯಣ ವಿದ್ಯುದೇಶ ಸಹಕಾರ ಸಂಘ ಅಂತ ಒಂದು ಸಂಘ ನಮ್ಮದೇ ಇತ್ತು, ಅದರದ್ದು ಪ್ರೆಸಿಡೆಂಟ್ ಆಗಿದ್ದೇನೆ, ಅಧ್ಯಕ್ಷರು. ಹೀಗೆ ಎಲ್ಲ ಇದೆ ಸಮಾಜ ಸೇವೆ.
1: ಹಾಗೆ ತಮಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ, ಅದರ ಬಗ್ಗೆ ಹೇಳೋದಾದರೆ ಕೆಲವು ಮುಖ್ಯ ಪ್ರಶಸ್ತಿಗಳು.
0: ಪ್ರಶಸ್ತಿ ಅಂದರೆ ನನಗೆ 2005 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಒಂದು ಬಂತು. ಅದು ಹೂವಿನ ಹಡಗಳಿಯಲ್ಲಿ ನಮ್ಮ ಆವಾಗ MP ಪ್ರಕಾಶ್ ಉಪಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಅಲ್ಲಿ ನಮಗೆ ಆ ಪ್ರಶಸ್ತಿ ಪ್ರದಾನ ಮಾಡಿದರು. ಅದು ಈ ಪ್ರಶಸ್ತಿಗಳು ನಾವು ಅರಸಿಕೊಂಡು ಹೋದದ್ದಲ್ಲ, ಅದು ನಮಗೆ ಬಂದದನ್ನು ಸ್ವೀಕರಿಸಿದೆ. ಆದರೆ ಎಲ್ಲೋ ಒಂದು ಪ್ರಶಸ್ತಿ ನಾವು ಸ್ವೀಕರಿಸೋದಕ್ಕಿಂತ ನಮ್ಮ ಊರಲ್ಲೇ ನಮಗೆ ಬೇಕಾದವರು ನಮ್ಮ ಸಮ್ಮುಖದಲ್ಲೇ ಮಾಡಿದಂಥ ಒಂದು ಸನ್ಮಾನ, ಅದು ನಮಗೆ ಬಹಳ ಅದಕ್ಕಿಂತಲೂ ಒಳ್ಳೆಯ ತೃಪ್ತಿ ಕೊಟ್ಟಿದೆ. ಅದು ನನ್ನ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದೆ ಅನ್ನುವಂಥದ್ದು ಒಂದು ಹೆಗ್ಗಳಿಕೆ ಬಿಟ್ಟರೆ, ಇಲ್ಲಿ ಅದರ ನಂತರ ಎಷ್ಟೋ ಸನ್ಮಾನಗಳಾಗಿವೆ ನನಗೆ. ಈಗ ರಂಗಭಾಸ್ಕರ ಪ್ರಶಸ್ತಿ ಸಿಕ್ಕಿತು, ಅದು ನಮ್ಮವರೇ ಇದ್ರೆ ನಮ್ಮವರೇ ಮಾಡಿದಂಥ ಇದು. ಮತ್ತು ನಮ್ಮ ಕುಡ್ಲ ಪ್ರಶಸ್ತಿ ಬಂತು, ಅದೆಲ್ಲ ನಮಗೆ ಸಿಗುವಾಗ ಬಹಳ ಒಂದು ಹೆಮ್ಮೆ ಅನ್ನಿಸ್ತದೆ.
1: ಸರ್, ಈಗ ತಮ್ಮ ಕುಟುಂಬದ ಬಗ್ಗೆ ಹೇಳಿ, ಯಾರ್ಯಾರಿದ್ದೀರಾ, ಏನು ಮಾಡ್ತಾ ಇದ್ದಾರೆ ಅಂತ.
0: 1988 ಮದುವೆ ಆಯಿತು. ನನಗೆ 2 ಹೆಣ್ಣುಮಕ್ಕಳು, ಇಬ್ಬರನ್ನು ಕೂಡ ಇಂಜಿನಿಯರಿಂಗ್ ಮಾಡಿಸಿದ್ದೇವೆ. 2 ವರ್ಕ್ ಮಾಡ್ತಾ ಇದ್ದಾರೆ. ದೊಡ್ಡವಳು ಈಗ ಬ್ಯಾಂಗ್ಳೂರಲ್ಲಿದ್ದಾಳೆ, ಇನ್ನೊಬ್ಬಳು ಸಣ್ಣವಳು ಇಲ್ಲಿ ಮಂಗಳೂರಲ್ಲಿದ್ದಾಳೆ, ಹೆಂಡತಿ ಮನೆಯಲ್ಲಿ.
1: ಸರ್, ಈಗ ಮುಂದಿನ ಯೋಚನೆ ಯೋಜನೆಗಳು ಏನೆಲ್ಲ ಇವೆ ತಮ್ಮದು?
0: ಯೋಚನೆ ಅದು ಈಗ ಒಂದು ವಾದಿರಾಜ ವಾಲಗ ಮಂಡಳಿ ಅಂತ ಒಂದು ಸಿನಿಮಾ ಈಗ ಆಗ್ತಾ ಉಂಟು, ಅದರ ಒಂದು ಪ್ರೊಡಕ್ಷನ್ನ ಒಂದು ಜವಾಬ್ದಾರಿಯನ್ನು ನನ್ನ ಕೊಟ್ಟಿದ್ದಾರೆ. ಈಗ ಅದನ್ನು ಪೂರ್ತಿಗೊಳಿಸಬೇಕು ಅಂತ ಅದನ್ನು ಮಾಡಿದ್ದಾರೆ, ಅದು ಈಗ ಮಾಡ್ತಾ ಇದ್ದೇನೆ. ಮತ್ತು ಒಂದು ಕತೆ ಕೈಲಾಸ ಅಂತ ಒಂದು ತುಳು ಸಿನಿಮಾ ಒಂದು ಈಗ ಆಗ್ತಾ ಉಂಟು, ಅದರಲ್ಲೂ ಕೂಡ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೇನೆ. ಹೀಗೆ ಅವಕಾಶಗಳು ಬಂದರೆ ನನಗಂದರೆ ಬೆಂಗಳೂರಿಂದ ಎಷ್ಟೋ ಕರಗಳು ಬರ್ತವೆ, ನೀವು ಬರಬೇಕು, ಒಂದು 10 ಬೇಕು ನನಗೆ, 20 ಬೇಕು ಅಂದರೆ ನಮಗೆ ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದನೇದಾಗಿ ಈಗ ಆರೋಗ್ಯದ ಸಮಸ್ಯೆ ಕೂಡ ಇದೆ, ಯಾಕಂದರೆ ಅಲ್ಲಿಯ ಫುಡ್ ಎಲ್ಲ ನಮಗೆ ಆಗೋದಿಲ್ಲ, ಮತ್ತು ಅಲ್ಲಿಯ ವೆದರ್ ಆಗೋದಿಲ್ಲ, ಹಾಗಾಗಿ ನಾವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಅವಕಾಶಗಳು ಬಂದರೆ, ಇಲ್ಲೇ ಶೂಟಿಂಗ್ ಆಗೋದಿದ್ದರೆ ಮಾಡ್ತೇವೆ. ಇತ್ತೀಚೆಗೆ ನನಗೆ ಒಂದು ಬಂದಂಥ ಒಂದು ಒಳ್ಳೆಯ ಒಂದು ಅವಕಾಶ ಅಂದರೆ ಕಾಂತಾರದಲ್ಲಿ ಒಂದು ರಾಜಗುರುಗಳ ಒಂದು ಪಾತ್ರ ಋಷಭ್ ಶೆಟ್ಟಿ ಅವರು ಕೊಟ್ಟರು, ಅದರಲ್ಲಿ ನನಗೆ ಬಹಳ ಒಂದು ತೃಪ್ತಿ ಸಿಕ್ಕಿದೆ.
1: ಧನ್ಯವಾದಗಳು ಸರ್. ಹೀಗೆ ಇನ್ನಷ್ಟು ಅವಕಾಶಗಳು ತಮಗೆ ಸಿಗಲಿ, ಮತ್ತಷ್ಟು ನಿಮ್ಮನ್ನು ತೆರೆಯ ಮೇಲೆ ನೋಡುವಂಥ ಅವಕಾಶಗಳು ನಮ್ಮದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಪಡೆದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು, 6 ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನ ತಪಸ್ವಿ ಹಿರಿಯ ರಂಗಕರ್ಮಿ ಲಕ್ಷ್ಮಣಕುಮಾರ್ ಮಲ್ಲೂರು. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ, ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.

ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಬರುವ ಭಗವಂತನ ಮೋಹಿನಿ ಅವತಾರದ ಕಥೆ. ದುರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನ ಸಕಲೈಶ್ವರ್ಯಗಳು ನಷ್ಟವಾದವು. ಇದರಿಂದ ದುಃಖಗೊಂಡ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನ ಜೊತೆ ವಿಷ್ಣುವನ್ನು ಪ್ರಾರ್ಥಿಸಲಾಗಿ ಅವರೆಲ್ಲರಿಗೂ ದಾನವರ ಜೊತೆಗೂಡಿ ಕ್ಷೀರ ಸಮುದ್ರವನ್ನು ಮಥಿಸಿ ಅಮೃತವನ್ನು ಪಡೆಯಲು ಪ್ರಯತ್ನಿಸಬೇಕೆಂಬ ಸಲಹೆ ನೀಡಿದನು. ಪುರುಷೋತ್ತಮನ ಆದೇಶದಂತೆ ದೇವತೆಗಳು ರಾಕ್ಷಸ ಚಕ್ರವರ್ತಿ ಬಲಿಯ ಬಳಿ ಹೋಗಿ ಸಮುದ್ರ ಮಥನ ಮಾಡಲು ಸಹಾಯ ನೀಡಲು ಕೇಳಿಕೊಂಡರು. ಇದಕ್ಕೆ ಸಮ್ಮತಿಸಿದ ದಾನವರು ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿಸಿ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಶರಧಿಯನ್ನು ಕಡಿಯಲಾರಂಭಿಸಿದರು. ಆಗ ಮೊದಲು ಮೇಲೆ ಬಂದ ಹಾಲಾಹಲವೆಂಬ ವಿಷದ ಜ್ವಾಲೆಗಳು ಮೂರು ಲೋಕಗಳನ್ನು ವ್ಯಾಪಿಸಲು ದೇವತೆಗಳ ಪ್ರಾರ್ಥನೆಯಂತೆ ಸದಾಶಿವನು ಆ ಹಾಲಾಹಲವನ್ನೇ ಕುಡಿದು ನೀಲಕಂಠನಾದನು. ಹೊಸ ಉತ್ಸಾಹದಿಂದ ಮತ್ತೆ ದೇವದಾನವರು ಸಮುದ್ರವನ್ನು ಕಡಿಯಲು ಮೊದಲು ಅಗ್ನಿಹೋತ್ರಕ್ಕೆ ಬೇಕಾದ ಹವಿಸ್ಸನ್ನು ಕೊಡುವ ಕಾಮಧೇನುವು ಹುಟ್ಟಿಕೊಂಡಿತು. ಆನಂತರ ಚಂದ್ರನಂತೆ ಬಿಳುಪಾದ ಉಚ್ಚೈಶ್ರವಸ್ಸೆಂಬ ಕುದುರೆ ಹುಟ್ಟಿತು. ಆನಂತರ ಕ್ಷೀರ ಸಮುದ್ರದಿಂದ ಕೌಸ್ತುಭವೆಂಬ ಮಣಿ ಹುಟ್ಟಿತು. ಅದನ್ನು ವಿಷ್ಣುವು ತನ್ನ ವಕ್ಷಸ್ಥಲದಲ್ಲಿ ಇರಿಸಿಕೊಂಡನು. ಆಮೇಲೆ ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷವು ಕಡು ಚಲುವೆಯರಾದ ಅಪ್ಸರಿಯರು ಮೇಲೆ ಬಂದರು. ಅಪ್ಸರಿಯರ ನಂತರ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀದೇವಿ ಪ್ರಕಟವಾದಳು. ನಯನ ಮನೋಹರ ಕಾಂತಿಯನ್ನು ಹೊಂದಿದ ಶ್ರೀದೇವಿಯನ್ನು ಅಲ್ಲಿದ್ದವರೆಲ್ಲರೂ ಉಡುಗೊರೆಗಳಿಂದ ಅಲಂಕರಿಸಿದರು. ಪದ್ಮಾಕ್ಷಿಯಾದ ರಮಾದೇವಿಯು ಮುಕುಂದನನ್ನೇ ಪತಿಯನ್ನಾಗಿ ವರಿಸಿದಳು. ನಂತರ ಸಮುದ್ರ ಮಂಥನವು ಮುಂದುವರಿದು ಮಧ್ಯಾದಿ ದೇವತೆ ವಾರಣಿದೇವಿ ಹುಟ್ಟಿದಳು. ಮಹಾವಿಷ್ಣುವಿನ ಅನುಮತಿ ಪಡೆದು ದಾನವರು ಅವಳನ್ನು ಪರಿಗ್ರಹಿಸಿದರು. ಅನಂತರ ಕಶ್ಯಪನ ಮಕ್ಕಳು ನೋಡು ನೋಡುತ್ತಿದ್ದಂತೆ ಪರಮಾದ್ಭುತವಾದ ಪುರುಷನೊಬ್ಬನು ಹೊರಬಂದನು. ಮಂದಸ್ಮಿತನಾದ ಧನ್ವಂತರಿ ಎಂಬ ಹೆಸರಿನ ಅವನ ಕೈಗಳಲ್ಲಿ ಅಮೃತದ ಕಲಶವಿತ್ತು. ಧನ್ವಂತರಿಯನ್ನು ನೋಡುತ್ತಲೇ ದಾನವರು ಅವನ ಕೈಯಲ್ಲಿದ್ದ ಅಮೃತವನ್ನು ಅಪಹರಿಸಿಬಿಟ್ಟರು. ಅಮೃತವು ಅಪಹೃತವಾಗಲು ವಿಷಾದ ಹೊಂದಿದ ದೇವತೆಗಳು ಶ್ರೀಹರಿಯ ಮೊರೆ ಹೊಕ್ಕರು. ಆಗ ಶ್ರೀಹರಿಯು ನನ್ನ ಮಾಯಿಯಿಂದ ನಿಮಗೆ ಸಹಾಯ ಮಾಡುವೆನೆಂದು ಹೇಳಿ ಅಂತರ್ಧಾನನಾದನು. ಅಷ್ಟರಲ್ಲಿ ಅಮೃತವನ್ನು ಅಪಹರಿಸಿಕೊಂಡು ಹೋದ ದಾನವರಲ್ಲಿ ನಾನು ಮೊದಲು ಕುಡಿಯಬೇಕು ಎಂಬುದಾಗಿ ಜಗಳ ಪ್ರಾರಂಭವಾಯಿತು. ಅದೇ ಸಮಯದಲ್ಲಿ ಊಹಿಸಲಸದಳವಾದ ಚಲುವಿನ ಖಣಿಯಾದ ಮೋಹಿನಿಯ ವೇಷಧರಿಸಿದ ಶ್ರೀಹರಿಯು ಅಲ್ಲಿಗೆ ಬಂದನು. ಅನುಪಮ ಸೌಂದರ್ಯವನ್ನು ಹೊಂದಿದ ಆ ಸ್ತ್ರೀಯು ದಾನವರನ್ನು ಕುರಿತು, ದೈತ್ಯರೇ, ನೀವು ಸಮ್ಮತಿಸುವುದಾದರೆ ನಾನು ಅಮೃತವನ್ನು ಹಂಚುತ್ತೇನೆ ಎಂದಳು. ನಂತರ ಸ್ನಾನ ಹೋಮ ಮಾಡಿ ಗಂಧಮಾಲ್ಯಾದಿಗಳಿಂದ ಅಲಂಕರಿಸಲ್ಪಟ್ಟ ದೇವದಾನವರನ್ನು ಬೇರೆ ಬೇರೆ ಸಾಲುಗಳಲ್ಲಿ ಕುಳ್ಳಿರಿಸಿ ಮೋಹಿನಿಯು ಮೊದಲಿಗೆ ದೇವತೆಗಳಿಗೆ ಅಮೃತವನ್ನು ಬಡಿಸಲು ಪ್ರಾರಂಭಿಸಿದಳು. ಆದರೆ ಸ್ವರ್ಭಾನು ಎಂಬ ರಾಕ್ಷಸನೊಬ್ಬ ದೇವತೆಗಳ ವೇಷ ಧರಿಸಿ ಅವರ ಸಾಲಿನಲ್ಲೇ ಕುಳಿತುಬಿಟ್ಟ. ಅವನು ಅಮೃತಪಾನ ಮಾಡುತ್ತಿರುವಾಗ ಸೂರ್ಯಚಂದ್ರರು ವಿಷಯವನ್ನು ವಿಷ್ಣುವಿಗೆ ಸೂಚಿಸಿದರು. ವಿಷ್ಣುವು ಸ್ವರ್ಭಾನುವಿನ ತಲೆಯನ್ನು ಚಕ್ರದಿಂದ ಕತ್ತರಿಸಿಬಿಟ್ಟನು. ಅಮೃತವನ್ನು ಪಾನ ಮಾಡಿದ ತಲೆಯನ್ನು ಬ್ರಹ್ಮನು ಗ್ರಹವನ್ನಾಗಿ ಮಾಡಿದ. ಹೀಗೆ ದೇವತೆಗಳೆಲ್ಲರೂ ಅಮೃತಪಾನ ಮಾಡಲು ಶ್ರೀಹರಿ ಮೋಹಿನಿ ರೂಪದ ಬಿಟ್ಟು ನಿಜರೂಪ ತಾಳಿದನು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ ಆಸರಿಯು ನಲ್ಮೆಯ ಬಾಳಿಗೆ ಸಂಗಾತಿಯು.
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
4: ಕಥಾಮೃತ ಪ್ರಸಾರವಾಯಿತು.

ಆಕಾಶವಾಣಿ ಮಂಗಳೂರು, ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ರವೀಂದ್ರ ಸೋರಗಾಮಿ ಹಾಡಿರುವ ವಿ.ಸಿ. ಐರಸಂಗ ಅವರ ರಚನೆ ಎಲ್ಲ ತಿಳಿದು ನೋಡಿದಲ್ಲಿ.

ಇದೀಗ ರೋಹಿಣಿ ದೇಶಪಾಂಡೆ ಅವರ ಧ್ವನಿಯಲ್ಲಿ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಕವನ ನಿನ್ನ ನೆನಪಿನ ಹೊನ್ನ ಕನಸಿನ.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಸೋರ್ಗಾವಿ ಮತ್ತು ರೋಹಿಣಿ ದೇಶಪಾಂಡೆ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ನೆನಪಿಡಿ, ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ.

0: ಕೇಳುಗರೆ.
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
3: ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಕೇಳುಗರೆ, ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ, ಮಂಗಳೂರು. ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರು ಗಿಡಗಳು ನಿಗದಿತ ದರದಲ್ಲಿ ಸಿಗುತ್ತದೆ. ಕಚೇರಿಯ ಅವಧಿಯಲ್ಲಿ ಬೆಳಿಗ್ಗೆ 9:00 ಸಂಜೆ 4:00 ಹಾಗೂ ಶನಿವಾರ ಬೆಳಿಗ್ಗೆ 9:00 ಮಧ್ಯಾಹ್ನ 12:00 ನೀಡಲಾಗುವುದು. ಮಾಹಿತಿಗಾಗಿ ಈ ಕೇಂದ್ರದ ದೂರವಾಣಿ ಸಂಖ್ಯೆ 08-24-6629-99-45-03-997 ಸಂಪರ್ಕಿಸಬೇಕಾಗಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಹೃದಯಗೀತೆ ಚಿತ್ರದ ಹಾಡು, ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ಸಂಗೀತ ರಾಜನ್ ನಾಗೇಂದ್ರ.

ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿರುವ ನನ್ನ ದೇವರು ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

0: ಸಂಗಡಿಗರೊಂದಿಗೆ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಯುಗಪುರುಷ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
1: 1, 2, 3, 4, ಝುಂ ಝುಂ ಝುಂ ಝುಂ ಝುಂ ಝುಂ ಬಿಸಗರಿಸ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ ಆಡಿರುವ ಯುದ್ಧಕಾಂಡ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದ್ದೀರಿ.
1: ಆಕಾಶವಾಣಿ ಮಂಗಳೂರು.

0: ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇಂದಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಹಾಗೂ ಶಿಶುಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಮಕ್ಕಳೇ, ವೈವಿಧ್ಯಮಯ ಕಾರ್ಯಕ್ರಮ ನಡೆಸಿಕೊಡುವವರು ಚೈತನ್ಯ ಮಾತೃ ಮಂದಿರ ಮಂಜೇಶ್ವರ. ಕೇಳೋಣ್ವಾ ಮಕ್ಕಳೇ.
1: ಜಯ ಗುರುದೇವ್. ಎಲ್ಲರಿಗೂ ಶುಭ ವಂದನೆಗಳು.

ಶ್ರೀಗಳು ಚೈತನ್ಯ ಮಾತೃ ಮಂದಿರ ಮಂಜೇಶ್ವರ. ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಇಂದಿನ ಬಾಲವೃಂದ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದೇವೆ. ಮೊದಲಿಗೆ ಗುರು ನಮ

ಮಾತರಂ. ಇದೀಗ ವಂದೇ ಮಾತರಂ ಹಾಡುವವರು ಋತ್ವಿ, ತನಿಷ್ಕಾ, ತನ್ಮಯ್, ವೈಷ್ಣವಿ, ಶರತ್.

0: ಆಕಾಶದ ಸೊಬಗನ್ನು ಹೆಚ್ಚಿಸುವ 27 ನಕ್ಷತ್ರಗಳ ಹೆಸರುಗಳನ್ನು ಹೇಳಲು ಬರುತ್ತಿದ್ದಾನೆ ಕಿಯಾಂಶ್.
1: ಅಶ್ವಿನಿ, ಬಾರಾಣಿ, ಕೃತಿಕಾ, ರೋಹಿಣಿ, ಮೃದುಶಿರ, ಆದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗ, ಪೂರ್ವ, ಉತ್ತರ, ಅಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ,

0: ಕಿಯಾಂಶ್,
1: ಅಶ್ವಿನಿ, ಬಾರಾಣಿ, ಕೃತಿಕಾ, ರೋಹಿಣಿ, ಮೃದುಶೀರ, ಆದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗ, ಪೂರ್ವ, ಉತ್ತರ, ಅಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ತನಿಷ್ಕ, ಶತವಿಷ, ಪುರವಧ, ಉತ್ತರಭದ, ರೇವತಿ.
0: ಹರಿನಾಮ ಸ್ಮರಣೆಯ ಸವಿಯನ್ನು ಕೀರ್ತನೆಯ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾನೆ ಅಚಿಂತ್ಯ.
2: ಏನ್ ಸವಿ, ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಏನ್

ಗನ್ನ ಮಹೇಮ ವಿಷ್ಣು ಶಶಿ ನಾಮ ಅನ್ನ ಮಹೇಮ ವಿಷ್ಣು ಶಶಿ ನಾಮ ಏನ್ ಸವಿ ಆಹಾ ಏನ್ ಸವಿ ಓಹೋ ಏನ್ ಸವಿ.

ಶ್ರಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ ಫಲ್ಗುಣಗೆ ಪಾಲಿಸಿದು ಹೆಚ್ಚೆಂದು ಫಲ್ಗುಣಗೆ ಪಾಲಿಸಿದು ಹೆಚ್ಚೆಂದು ರಾಮ್

ಎನ್ಸವಿ, ಆಹಾ ಎನ್ಸವಿ, ಓಹೋ ಎನ್ಸವಿ, ಎನ್ಸವಿ ಹರಿನಾಮ, ಮನಸ್ಸು ತೃಪ್ತಿಯಾದದ್ದು ಪ್ರೇಮ. ಎನ್ಸವಿ ಎನ್ಸವಿ ಹರಿನಾಮ, ಮನಸ್ಸು ತೃಪ್ತಿಯಾದದ್ದು ಪ್ರೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ.

ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಕೃಷ್ಣ ಕೃಷ್ಣ ಶ್ರೀಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಏನ್ ಸವಿ ಅಹ ಏನ್ ಸವಿ ಓಹೋ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಏನ್ ಸವಿ ಏನ್ ಸವಿ ಹರಿನಾಮ.

0: ¿Quién sabe? Ajá, ¿quién sabe? Ojo, ¿quién sabe? Harinama. Manaso toptia advado prema. ¿Quién sabe? Harinama. Manaso toptia advado prema. Janari getili edo idun mahima. Janari getili edo idun mahima. Ganna mahima Vishnu sasinama. Ganna mahima Vishnu sasinama. Yen savi harinama. Manasu tupti advadu prema. Yen savi harinama. Manasu tupti advadu prema. Manasu tupti advadu prema. Manasu tupti advadu prema.
1: ಈಗ ಆದಿಂದ ಅಹವರೆಗೆ ಬರುವ ಪದಗಳನ್ನು ಹಾಡಿನ ಮೂಲಕ ಹಾಡಲು ಬರುತ್ತಿದ್ದಾಳೆ ಋತ್ವಿ.
2: ಆ ಎಂದರೆ ನನಗೆ

0: ಹೇಳುವುದು? ಆ ಎಂದರೆ ನನಗೆ ಆನೆಯ ನೆನಪಾಗುವುದು, ಇ ಎಂದರೆ ನನಗೆ ಇಲಿಯ ನೆನಪಾಗುವುದು, ಈ ಎಂದರೆ ನನಗೆ ಈಶನ ನೆನಪಾಗುವುದು, ಉ ಎಂದರೆ ನನಗೆ ಉಂಡೆಯ ನೆನಪಾಗುವುದು, ಊ ಎಂದರೆ ನನಗೆ ಊಟದ ನೆನಪಾಗುವುದು, ಋ ಎಂದರೆ ನನಗೆ ಋಷಿಯ ನೆನಪಾಗುವುದು, ಎ ಎಂದರೆ ನನಗೆ ಎಲೆಯ ನೆನಪಾಗುವುದು, ಏ ಎಂದರೆ ನನಗೆ ಏನೆಯ ನೆನಪಾಗುವುದು, ಐ ಎಂದರೆ ನನಗೆ ಐಸುವಿನ ನೆನಪಾಗುವುದು, ಓ ಎಂದರೆ ನನಗೆ ಒಂಟೆಯ ನೆನಪಾಗುವುದು, ಓ ಎಂದರೆ ನನಗೆ ಓಟದ ನೆನಪಾಗುವುದು, ಔ ಎಂದರೆ ನನಗೆ ಔಷಧಿಯ ನೆನಪಾಗುವುದು, ಅಂ ಎಂದರೆ ನನಗೆ ಅಂಗಿಯ ನೆನಪಾಗುವುದು, ಅಹಾ ಎಂದರೆ ನನಗೆ ಖುಷಿಯ ನೆನಪಾಗುವುದು.
1: ಗುಂಪು ಸಂಗೀತ ಹಾಡಲು ಬರುತ್ತಿದ್ದಾರೆ ತನಿಷ್ಕ, ತನ್ಮಯ್, ವೈಷ್ಣವಿ, ಪೃಥ್ವಿ. ಸರದಿ ಹಂದೆ
2: ಮಕ್ಕಳೆಲ್ಲ ಬನ್ನಿ ತಾಯ ತವರ ಮನೆಗೆ.

0: ಕನಸಿನ ಹಾಡನ್ನು ಹೇಳಕ್ಕೆ ಬರುತ್ತಿದ್ದಾನೆ ಕಿಯಾಂಶ್.
1: ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು, ಜುಗು ಜುಗು ರೈಲು ಬಂದು ಮನೆ ಮುಂದೆ ನಿಂತುಕೊಂಡು ಹತ್ತು.

ಜಿಗು ಜಿಗು ರೈಲು ಬಂದು ಮನೆ ಮುಂದೆ ನಿಂತುಕೊಂಡು ಹತ್ತು ಹತ್ತು ಏನು ತಿತ್ತು, ಹತ್ತು ಹತ್ತು ಏನು ತಿತ್ತು. ಮೈಸೂರು ಪಾಕು ಬಂದು ಹಾಲ ಮೇಲೆ ಕೂತುಕೊಂಡು ನುಂಗು ನುಂಗು ಏನು ತಿತ್ತು. ಮದ್ರಾಸು ಒಡೆ ಬಂದು ಕೈಯ ಮೇಲೆ ಕೂತುಕೊಂಡು ಹೊಡೆ ಹೊಡೆ ಏನು ತಿತ್ತು. ಹೆಸರು ಬೇಳೆ ಪಾಯಸ ಬಂದು ಗ್ಲಾಸಿನಲ್ಲಿ

0: ಗುಜುಗು ರೈಲು ಬಂದು ಮನೆ ಮುಂದೆ ನಿಂತುಕೊಂಡು ಹತ್ತು ಹತ್ತು ಎನ್ನುತ್ತಿತ್ತು, ಹತ್ತು ಹತ್ತು ಎನ್ನುತ್ತಿತ್ತು.
1: ನಮ್ಮ ಮಹಾನ್ ಧರ್ಮ ಗ್ರಂಥವಾದ ಭಗವದ್ಗೀತೆಯ 15ನೆಯ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಪ್ರಸ್ತುತ ಪಡಿಸಲು ಬರುತ್ತಿದ್ದಾರೆ ತನ್ಮಯ್, ವೈಷ್ಣವಿ, ಶರದಿ, ಶರದಿ ಹಂದೆ, ಆದಿತ್ರಿ, ರುಹಿಕಾ, ತನಿಷ್ಕಾ,

0: ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಮತ್ತು ಆಲಿಸಿದ ಎಲ್ಲರಿಗೂ ಚೈತನ್ಯ ಮಾತೃಮಂದಿರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೈ ಗುರುದೇವ್.
1: ಇದುವರೆಗೆ ಚೈತನ್ಯ ಮಾತೃಮಂದಿರ ಮಂಜೇಶ್ವರ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವ ಮಕ್ಕಳೇ?

ತರಂಗಾಂತರ 225.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಾನು ನಿಮ್ಮೊಂದಿಗೆ ವಿದ್ಯಾ ಮಹೇಶ್. ಇದೀಗ ಕೇಳಿ ಕಾರ್ಯಕ್ರಮ ಕಥಾ ಕಾಲಕ್ಷೇಪ. ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಪ್ರಸಂಗ ಸೀತಾ ಕಲ್ಯಾಣ.

ರಾಮ ಭಕ್ತ ವಿಶ್ರಾಮಧಾಮ ಆಪ್ತ ಕಾಮ ಸೀತಾಮನೋರಥ ಪೂರ್ಣ ಕಾಮ ಅಯೋಧ್ಯಾ ರಾಮ ಪಟ್ಟಾಭಿರಾಮ ದಶರಥ ರಾಮ ಕೌಸಲ್ಯಾರಾಮ ಜಗದಭಿರಾಮ ರಾಮ ರಾಮಾಂಬ ದಿವ್ಯ ನಾಮ ತಾರಕ ನಾಮ. ರಾಮ ಆ ಶಬ್ದ ಉಚ್ಚಾರ ಮಾಡುವಾಗ ಬಾಯಿ ತೆರೆಯುತ್ತೇವೆ, ಅಂತರಂಗದ ಎಲ್ಲ ಪಾಪಗಳು ಹೊರಬಿದ್ದು ಹೋಗ್ತಾ. ಮ ಅನ್ನುವಾಗ ಬಾಯಿ ಮುಚ್ಚುತ್ತೆ, ತುಟಿ ಮುಚ್ಚಲ್ಪಟ್ಟು ಹೊರಬಿದ್ದ ಪಾಪಗಳು ಒಳಕ್ಕೆ ಮತ್ತೆ ಬರದಂತೆ ಚಿತ್ತ ಶುದ್ಧಿಯನ್ನು ಉಂಟು ಮಾಡ್ತಾ. ಈ ಕೀರ್ತನೆಯಲ್ಲಿ ಪುರಂದ್ರದಾಸರು ವಾಲ್ಮೀಕಿ ಮತ್ತು ಆಂಜನೇಯ ಸ್ವಾಮಿಯನ್ನು ಉದಾಹರಿಸಿ ರಾಮಾಂಬ ದಿವ್ಯನಾಮದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ.

ರಾಮ ರಾಮಾಂಬ ದಿವ್ಯ ನಾಮದ ಅನುಸಂಧಾನ ಇಟ್ಟಂತಹ ಒಬ್ಬ ಕಿರಾತ ಆದಿಕವಿ ವಾಲ್ಮೀಕಿ ಆದ. ತೊರವೆಯ ನರಹರಿ ಕವಿಗಳಂತಾರೆ, ರಾಮ ರಾಮೆಂದವನು ರಘುರಾಮನಿಗೆ ಸರಿಯಹನು. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪನಾಗಿರತಕ್ಕಂಥ ರಾಮನನ್ನ ಯಾರು ಚಿಂತಿಸ್ತಾರೆ, ಯಾರು ಗುಣಗಾನ ಮಾಡ್ತಾರೆ, ಅವನ ಕಲ್ಯಾಣ ಗುಣಗಳ ಚಿಂತನೆ ಮಾಡ್ತಾರೆ, ಅಂಥವರ ಜನ್ಮ ಸಾರ್ಥಕವಾಗುತ್ತದಂತೆ. ಅದಕ್ಕೆ ರಾಮಾಯಣವನ್ನು ಕೇಳುವುದರಿಂದ ಸಂತತಿ ಸಂಪತ್ತು ಸುಖ ಭೋಗ ಭಾಗ್ಯಗಳೆಲ್ಲ ಪ್ರಾಪ್ತಿ. ಯಾಕಂದ್ರೆ ರಾಮ ಮನುಷ್ಯ ರೂಪವೊಂದು ಅವತರಿಸಿ ಬಂದಂತಹ ಸಾಕ್ಷಾತ್ ಪರಮಾತ್ಮ. ಅಂತಹ ಶ್ರೀರಾಮದೇವರ ಸೀತಾದೇವನವರು ಒಡಗೂಡಿದ ಪರಮ ಮಂಗಳಕರ

ವಾದ ಸೀತಾ ಕಲ್ಯಾಣ ಕಥಾ ಶ್ರವಣ ಮಾಡೋಣವಂತೆ. ಈ ದಿವ್ಯವಾಗಿರತಕ್ಕಂಥ ಮಂಗಲ ಕಥಾ ಜ್ಞಾನಭಕ್ತಿ ಪ್ರಧಾನವಾದಂತಹ ಈ ಸೀತಾ ಕಲ್ಯಾಣ ಮಂಗಲ ಕಥೆ, ಇದನ್ನ ಭಕ್ತಿಯಿಂದ ಕೇಳಿದವರ ಮೇಲೂ ವಿಶೇಷ ಅನುಕಂಪ, ಪರಮಾತ್ಮ ಕರುಣಶಿಲೆಯಂತೆ ಪ್ರಾರ್ಥನೆ ಮಾಡಿ ಸೀತಾ ಕಲ್ಯಾಣ ಕಥಾಶ್ರವಣದ ಮುನ್ನ ಭಗವನ್ ನಾಮ ಸಂಕೀರ್ತನೆ ಹೇಳೋಣವಂತೆ.

ಸಂಪನ್ಮದರಾಗಿರತಕ್ಕಂಥ ದುಷ್ಟರ ಸಂಹಾರಕ್ಕೆ ಭಕ್ತರು ಮಾಡುವ ಪ್ರಾರ್ಥನೆಯಂತೆ ಪರಮಾತ್ಮ ಅವತರಿಸಿ ಬಂದು ದುಷ್ಟಶಕ್ತಿಗಳ ದಮನ ಮಾಡಿ ಶಿಷ್ಟರನ್ನು ಕಾಪಾಡ್ತಾರೆ. ಹಾಗೆ

ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಶ್ರೀಮನ್ನಾರಾಯಣನೇ ತನ್ನ ವಿಶೇಷ ಶಕ್ತಿಯಿಂದ ಅವತಾರ ಮಾಡಿದ್ದಾನೆ. ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಪುತ್ರಕಾಮೇಷ್ಠಿ ಮಹಾಯಜ್ಞದ ಫಲರೂಪಿಯಾಗಿ ದೊರಕಿದೆಯೋ ದಶರಥ ಮಹಾರಾಜನಿಗೆ. ಕೌಸಲ್ಯ ಕೈಕಾ ಸುಮಿತ್ರಿಯರು ಈ ಲೋಕೋತ್ತರ ಕೀರ್ತಿ ಸಂಪತ್ತನ್ನು ಹೊಂದಿದಂತಹ ಈ ಮಕ್ಕಳ ವದನ ಅರವಿಂದವನ್ನು ಕಂಡು ಸಂತೋಷ ಪಡ್ತಾರೆ. ಅದರಲ್ಲಿಯೂ ರಾಜ ದಶರಥ ಭಾರತಾತ್ಮರ ನಿರ್ಣಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ರಾಮಕಥಾ ವರ್ಣನೆ ಮಾಡುವಾಗ ಹೇಳ್ತಾರೆ,

ನಾಲ್ಕೂ ಮಕ್ಕಳನ್ನು ನೋಡ್ತಾ ಸಂತೋಷ ಪಡ್ತಾನೆ. ಅದರಲ್ಲಿ ವಿಶೇಷವಾಗಿ ಶ್ರೀರಾಮನನ್ನು ಕಂಡಾಗ ಮಹದಾನಂದ ಮನಸ್ಸಿಗೆ ಉಂಟಾಗಿದೆ, ತಾನು ಕೃತಕೃತ್ಯನಾದೆ ಎಂದು ಸಂತೋಷ ಪಡ್ತಾ ಇದ್ದಾನೆ. ಶ್ರೀರಾಮನೇ ಪರಮಾತ್ಮ ಪರಬ್ರಹ್ಮ ಅಂತಕ್ಕಂಥ ಅರಿಯದಿದ್ರೂ ಕೂಡ ಆನಂದ ಅರಿಯಲಿಕ್ಕೆ ಹೃದಯ ಒಂದೇ ಸಾಕು, ಬುದ್ಧಿ ಬೇಕಾದ್ದಿಲ್ಲ. ಅಂತಃಕರಣಕ್ಕೆ ಆನಂದ ಕೊಡ್ತಾ ಇದೆಯಂತೆ ರಾಮನ ದರ್ಶನ. ರಘುರಾಮಚಂದ್ರನಿಗೆ 12 ವರ್ಷ, ಸಮಾನ ವಯಸ್ಸು ಭರತಾದಿಗಳಿಗೆಲ್ಲ. ಆಗಲೇ ವಿಶ್ವಾಮಿತ್ರರ ಆಗಮನವಾಗಿದೆ ಪವಿತ್ರವಾದಂತಹ ಅಯೋಧ್ಯೆ. ಬಂದು ಚಾರಕರು ತಿಳಿಯಪಡಿಸಿದರು, ಮಹತ್ವರಾದಂತಹ ವಿಶ್ವಾಮಿತ್ರರು ಬರ್ತಾರೆ ಅಂತ ಕೇಳಿದ ಕ್ಷಣ ತಾನು ಎದ್ದು ಹೋಗಿ ಪ್ರೇಮದಿಂದ ಅವರನ್ನು ಕರೆತಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಅರಿಗೆ ಪಾದ್ಯಾದಿಗಳನ್ನು ಸತ್ಕಾರ ಮಾಡ್ತಾ ಇದ್ದ. ತಮ್ಮಂಥವರ ದರ್ಶನವೇ ಬಹುಜನ್ಮದ ಪುಣ್ಯ ಎಂಬುದಾಗಿ ಪಾದಕ್ಕೆ ಕರಗುತ್ತಾನೆ. ಏನು ಅಪೇಕ್ಷೆ ಇದೆ, ಇದಕ್ಕೋಸ್ಕರ ಯಾಕೆ ಬಂದಿದ್ದೀರಿ? ದಶರಥ, ನೀನು ಬಂದು ಹೋಗುವಂತ ಅಪ್ಪಣೆ ಕೊಟ್ಟರೆ ನಾನೇ ಬರ್ತಿದ್ನಲ್ಲ. ಆಗ ನಸುನಕ್ಕೆ ತಂದ್ರಂತೆ.

ದಶರಥ, ಮಹಾ ಒಂದು ಯಜ್ಞ ಕಾರ್ಯವನ್ನು ಕೈಗೊಂಡಿದ್ದೆ, ಯಾವುದಕ್ಕೂ ಕೊರತೆ ಇಲ್ಲ, ನಿನ್ನಲ್ಲಿ ಬೇರೆ ಏನು ಬೇಡ್ಲಿಕ್ಕೆ ಬಂದಿಲ್ಲ. ರಾಜ ಹೇಳ್ತಾನೆ, ಯಾಕೆ ಸಂಕೋಚ ಮುನಿಗಳೇ, ಬೇಕಾದ್ದು ಕೇಳಿ. ವಿಶ್ವಾಮಿತ್ರಂದ್ರು, ನೀನಾಗಿ ಏನು ಕೊಟ್ಟರು ನಾನು ತಗೊಂಡು ಹೋಗ್ತೇನೆ, ನಾನಾಗಿ ಕೇಳಿದ ಮೇಲೆ ನೀನು ಇಲ್ಲ ಅಂದ್ರೆ ನಾನು ಕೇಳುವವನಲ್ಲ. ದಶರಥ ಹೇಳ್ತಾನೆ, ಸ್ವಾಮಿ ನನಗೆ ಇಚ್ಛೆ ಬಂದದ್ದು ನಾನು ಕೊಟ್ಟರೆ ನನ್ನ ರಾಜ ಅಂತ ಯಾಕೆ ಕರೀತಾ, ಯಾರಿಗೇನು ಬೇಕೋ ಅದನ್ನು ಕೊಡ್ತೇನೆ, ಅದಕ್ಕಾಗಿ ನನಗೆ ರಾಜ ಅಂತ ಹೆಸರು, ಬೇಕಾದ್ದು ಕೇಳಿ ಎಂದಾಗ ವಿಶ್ವಾಮಿತ್ರರಂದರೂ,

ನಿನಗೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ದಾರೆ ಅಂತ ಕೇಳಿದ್ದೆ. ಅದರಲ್ಲಿ ಹಿರಿಯವನಾದ ಪರಮ ಸುಂದರನಾದ ಕಾಕಪಕ್ಷಧರನಾದ ವೀರನಾದ ಸತ್ಯಪರಾಕ್ರಮಿ ಅನ್ನತಕ್ಕಂತಹ ಆ ರಾಮನನ್ನೇ ನಾನು ಕೊಟ್ಟು ಬಿಡು ಅಂದ್ರು. ರಾಮ ಹುಟ್ಟಿದ ಈ ವೈಭವದಂದು ಅದರ ನೆನೆಹಿಗೆ ಏನಾದರೂ ದಾನ ಕೊಡಬೇಕು ಅಂದ್ರೆ ರಾಮನನ್ನೇ ಕೇಳುವಾಗ

0: ಮಗನನ್ನು ಕೊಡ್ಲೆ. ಸ್ವಾಮಿ, ನನ್ನ ರಾಮ, ನನ್ನ ಕಣ್ಮಣಿ, ಯಾತಕ್ಕೋಸ್ಕರ ಕೇಳ್ತಾ ಇದ್ದಿ? ನನ್ನ ಯಜ್ಞವನ್ನು ಕೆಡಿಸ್ತಕ್ಕಂಥ ಸುಬಾಹು ಮಾರೀಚರ ವಧೆಗಾಗಿ ನಿನಗೆ ರಾಮನೊಬ್ಬರನ್ನೇ ಕೊಡಬಾರದು ಅಂತ ಹೀಗೆ ಕಂಡ್ರೆ ಅದ್ರ ಜೊತೆ ಲಕ್ಷ್ಮಣನ್ನು ಕೊಟ್ಟುಬಿಡು. ರಾಕ್ಷಸರ ಯುದ್ಧಕ್ಕೆ
1: ಮೊಗ್ಗಿನಿಂದಿರಿವರೆ ಕಗ್ಗಲ್ಲ ಬಂಡೆಯನೋ.
0: ಇನ್ನೂ 16 ವರ್ಷ ಆಗಲ್ಲ ನನ್ನ ಮಕ್ಕಳಿಗೆ,

ಆಜೀವಲೋಚನ. ಇನ್ನೂ 16 ವರ್ಷ ಆಗಲಿಲ್ಲ ರಾಮನಿಗೆ, ಅವನಲ್ಲಿ ಸಾಮರ್ಥ್ಯ ಇಲ್ಲ, ನಾನೇ ಬರ್ತೇನೆ ಶತ್ರುಗಳ ಸಂಹಾರಕ್ಕೆ. ವಿಶ್ವಾಮಿತ್ರ ಅಂದ್ರು, ಓಹೋ ರಾಮನಿಗಿಂತ ನೀನು ಹೆಚ್ಚೇ ಬಲಿಷ್ಠನೇ, ರಾಮ ರಕ್ಷಿತ ನೀನು ಸುರಕ್ಷಿತನೇ, ನಿನಗೇನು ಗೊತ್ತು ರಾಮನ ವಿಚಾರ? ಅಹಂ ವೇದ್ಮಿ ಮಹಾತ್ಮಾನು ರಾಮಂ ಸತ್ಯ ಪರಾಕ್ರಮ. ರಾಮ ಯಾರು ನನಗೆ ಗೊತ್ತು, ನಿನಗೇನು ಗೊತ್ತು? ವಸಿಷ್ಠರನ್ನು ಕೇಳು, ಇಲ್ಲಿ ಕುಳಿತ ಋಷಿಮುನಿಗಳನ್ನು ಕೇಳು, ರಾಮನ ವಿಚಾರ ನಾನು ಬಲ್ಲೆ ಅಂದಾಗ ದಶರಥನಿಗೆ ಆಶ್ಚರ್ಯ. ನೀವು ಪುತ್ರಗಾಮೇಶ ಯಜ್ಞಕ್ಕೆ ಬಂದಿಲ್ಲ, ಮಕ್ಕಳು ಹುಟ್ಟಿದಾಗ ಬಂದಿಲ್ಲ, ನಾಮಕರಣಕ್ಕೆ ಬಂದಿಲ್ಲ, ಈಗ ಮಕ್ಕಳಿಗೆ 12 ವರ್ಷ ಅನ್ನುವಾಗಿ ಬಂದಿದ್ದೀರಿ, ರಾಮನ ವಿಚಾರ ನಿಮಗೆ ಯಾಕೆ ಗೊತ್ತು? ನಿನ್ನ ಮಗನೇ ಅಲ್ಲ ರಾಮ ಅಂದರು ವಿಶ್ವಾಮಿತ್ರ. ರಾಮನನ್ನ ಮಗನಲ್ಲ, ಬೇಕಾದ್ರೆ ವಸಿಷ್ಠರನ್ನು ಕೇಳು. ವಸಿಷ್ಠರನ್ನು ಕೇಳಿದಾಗ ವಸಿಷ್ಠರು ಅದೇ ಮಾತು ಹೇಳಿದರು, ಹೌದಪ್ಪ ವಿಶ್ವಾಮಿತ್ರ ಹೇಳಿದ್ ನೀನು.

ಮೊದಲು ಮರುಳರಸ ಅಂದ, ಆಮೇಲೆ ಮರುಳೇ ಹೋಗಂದ. ನಿನ್ನ ಮಗನೇ ಇವನಲ್ಲ, ದಶರಥನಂತಾನೆ. ವಸಿಷ್ಠರೇ, ನಾಮಕರಣ ಮಾಡುವಾಗ, ಚೂಡಾಕರ್ಮಾದಿಗಳು ನಡೆಯುವಾಗ, ಉಪನಯನಾದಿಗಳಾಗುವಾಗ ನೀವೇ ನನ್ನ ಪುರೋಹಿತರು ಅಂತ ನಾ ಕೊಟ್ಟ ಗಂಟೆಲ್ಲ ಹೊತ್ಕೊಂಡು ಹೋದ್ರಲ್ಲ, ಆಗ ಯಾಕೆ ಹೇಳಲಿಲ್ಲ ಮಗ ಅಲ್ಲ, ಈಗ ಹೇಳ್ತಿರಲ್ಲ. ನಿಂಗೆ ತಿಳಿಯದಪ್ಪ, ರಾಮ ಸಾಕ್ಷಾತ್ ಪರಮಾತ್ಮ.

ನಿಗಮಗೋಚರನಲ್ಲ, ಮಗನು ದಶರಥನಿಗಲ್ಲ. ಇದು ಒಂದು ಮನಸ್ಸಿಗೆ ಹೋಗ್ತಾ ಇಲ್ಲ ದಶರಥನಿಗೆ. ನನ್ನ ಮಗನನ್ನು ಯಾಕೆ ಕೊಡ್ಲಿ, ನಾ ಬೇರೆ ಏನಾದರೂ ಕೇಳು ಮುನಿಯೇ, ಯಾಕೆ ಕೊಡ್ಲಿ ಮಗನನ್ನ? ಅಳುತ್ತಿರುವ ಆತನ ಸಮಾಧಾನ ಪಡಿಸಿ, ಚಿಂತೆ ಮಾಡಬೇಡ, ವಸಿಷ್ಠರು ಹೇಳ್ತಾರೆ ಇವನ ಜೊತೆ ಕಳುಹಿಕೊಡು ಅಂದಾಗ, ದಶರಾತ್ರಿಗಳಿಗಿಂತ ಹೆಚ್ಚು ಕಾಲ ನಾನು ಇವನ್ನು ಉಳಿಸಿಕೊಳ್ಳುವುದಿಲ್ಲ, ಹಿಂದೆ ಕಳಿಸುವನೆಂಬುದಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರ ಹೊರಡ್ತಾ ಇದ್ದಾರಂತೆ. ಅದನ್ನು ನೋಡ್ತಾ ದಶರಥನಿಗೆ ಕಣ್ಣೀರು ಉಕ್ಕುತ್ತದೆ. ಪುತ್ರಕಾಮೇಷ್ಟಿ ಮಹಾಯಜ್ಞ ಮಾಡಿ ಆ ಪುಣ್ಯ ಫಲವನ್ನು ಪಡೆದದ್ದು ನಾನು, ಅನುಭವಿಸುವ ಭಾಗ್ಯದೃಶಿಗೆ ಬಂತು ಹೇಗೆ ಎಂಬುದಾಗಿ ನೋಡ್ತಾ ಇರುವಂತೆ ಮಾತಾಪಿತೃಗಳು ನಮಸ್ಕಾರ ಮಾಡಿ ವಿಶ್ವಾಮಿತ್ರ ಎಂದು ಹೊರಟಿದ್ದಾರೆ. ಏಕಪ್ರಕಾರ ಅವರನ್ನು ಕರೆದೊಯ್ದು ಅತಿ ದಿವ್ಯವಾಗಿರತಕ್ಕಂಥ ಸರಯೂ ಗಂಗಾ ಸಂಗಮದಲ್ಲಿ ಮಂಗಲ ಸ್ನಾನವನ್ನು ಮಾಡಿಸಿ ವಿಶ್ರಾಂತಿ ಪಡೆದಿದ್ದಾರೆ.

ಕೌಸಲ್ಯ ಆ ಸುಪುತ್ರ ರಾಮನನ್ನೆಬ್ಬಿಸ್ತಾರೆ. ಮಂಗಳ ನಿದ್ದೆಯಿಂದ ಎದ್ದಿದ್ದಾನೆ ರಘುರಾಮ. ಆ ನಿದ್ರೆಯಲ್ಲಿದ್ದಾಗಲೂ ರಾಮ ಪರಮ ಸುಂದರ ದೇವರು ಎಲ್ಲ ಹೊತ್ತಿನಲ್ಲಿ ಚಂದ. ಎಚ್ಚರದಲ್ಲಿದ್ದರೂ ಚಂದ್ರ, ನಿದ್ರೆಯಲ್ಲಿದ್ದರೂ ಚಂದ. ನಾವು ನೀವು ಎಚ್ಚರ ಇದ್ದಾಗ ಮಾತ್ರ ಚಂದ ಇರ್ತೇವೆ, ನಿದ್ರೆಯಲ್ಲಿ ಹೇಗಿರ್ತೇವೆ ನೋಡಿ. ಆ ಪರಮಾತ್ಮ ಪರಮ ಸುಂದರ ಮೂರ್ತಿ ಎದ್ದು, ನ ಶ್ರಮೋ ನ ಜ್ವರೋ ವಾತೆ ನ ರೂಪಸ್ಯ ವಿಪರ್ಯಯ ನ ಚ ಸುಪ್ತಂ ಪ್ರಮತ್ತಂ ವಾ ದರ್ಶಯಿಷ್ಯಂತಿ ನೈಋತಾಃ. ಯಾವುದೇ ವಿಧವಾದ ಶ್ರಮ, ಹಸಿವು, ನೀರಡಿಕೆ, ಆಕಳಿಕೆ ಇತ್ಯಾದಿ ಆಲಸ್ಯಗಳನ್ನು ಎಲ್ಲವನ್ನು ದೂರ ಮಾಡುವ ದಿವ್ಯ ಬಲ ಅತಿಬಲ ಎಂಬ ದಿವ್ಯ ಮಂತ್ರೋಪದೇಶವನ್ನು ಮಾಡಿ ಸಕಲ ಯಾವ ಅಸ್ತ್ರಶಸ್ತ್ರಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಪರಮಾತ್ಮ ವಿಶ್ವಾಮಿತ್ರನನ್ನು ಎಲ್ಲವನ್ನು ಪಡೆದು ಅವರನ್ನು ಉದ್ಧಾರ ಮಾಡಲಿಕ್ಕಾಗಿ ಅನುಗ್ರಹ ಮಾಡಿರತಕ್ಕಂಥ ಅಲ್ಲಿಂದ ಮುಂದೆ ಪ್ರಯಾಣ ಮಾಡುತ್ತಲೇ ಅತಿ ಪಾವನವಾಗಿರತಕ್ಕಂಥ ಗಂಗೆಯನ್ನು ದಾಟುವ ಮೊದಲು ದುರಾತ್ಮಳಾಗಿರತಕ್ಕಂಥ ತಾಟಿಕೆಯನ್ನು ವಧಿಸಿ ಆ ಗಂಗೆಯನ್ನು ವಂದಿಸ್ತಾ ಮುಂದಕ್ಕೆ ಹೋಗ್ತಾ ಇದ್ದ. ಜಯ

ಸ್ಮರಿಸುತ್ತಾ ಅತಿ ವೇಗದಿಂದ ಬರ್ತಾ ಇದ್ದಾರೆ. ಮುಂದೆ ಕರೆದೊಯ್ದಿದ್ದಾರೆ ಆ ದಿವ್ಯವಾಗಿರತಕ್ಕಂಥ ಸಿದ್ಧಾಶ್ರಮಕ್ಕೆ. ಯಜ್ಞಕಾರಿ ಉಪಕ್ರಮವಾಗಿದೆ. ದುರಾತ್ಮರಾಗಿರತಕ್ಕಂತಹ ಸುಬಾಹು ಮಾರೀಚರು ದಿವ್ಯ ಯಜ್ಞವನ್ನು ಕರೆಸ್ತಾ ಇರುವಂತೆ ರಘುರಾಮಚಂದ್ರನ ಮಹೋಗ್ರ ಬಾಣಕ್ಕೆ ಸುಬಾಹು ಬಲಿಯಾಗಿದ್ದಾನೆ. ಮಾರೀಚನನ್ನು ಕೊಲ್ಲದೆ

ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಕೊಲ್ಲದೆ ಮಾರೀಚನನ್ನ ಸಮುದ್ರದ ಆಚೆಗೆ ತಳ್ಳಿದ್ನಂತ. ಯಾಕೆ ಕೊಂದು ಬಿಡಬಹುದಾಗಿತ್ತಲ್ಲ, ಮಾರೀಚನ ಕೊಂದ್ರೆ ಏನು ಆತಂಕವಿತ್ತು ಅಂದ್ರೆ, ಈ ಮಾರೀಚನು ಋಷಿ ವೇಷ ಹಾಕೊಂಡು ಬಂದಿತ್ತು. ರಾಮದೇವರು ಎಂಥ ಉದಾಹರಣೆ ಅಂದ್ರೆ, ನಿಜವಾದ ಭಕ್ತರನ್ನು ಉದ್ಧಾರ ಮಾಡ್ತಾರೆ, ಈ ಭಕ್ತರ ವೇಷ ಹಾಕೊಂಡು ಯಾರು ಬಂದರೂ ಕೂಡ ಅವರನ್ನು ಕಾಪಾಡ್ತಾರೆ. ಯಾಕೆ, ಒಂದಲ್ಲ ಒಂದು ದಿನ ವೇಷ ಹಾಕಿದ್ರು ಒಂದಲ್ಲ ಒಂದು ದಿನ ಇವನಿಗೆ ಭಕ್ತಿ ಆವೇಶ ಬರಬಹುದು ಅಂತ ತಿಳಿದು ಅನುಗ್ರಹ ಮಾಡ್ತಾರಂತ. ನಮ್ಮಲ್ಲಿ ದೊಡ್ಡವರೊಂದು ಪರಂಪರೆಯ ಕಥೆ ಹೇಳ್ತಾರೆ, ಅಧ್ಯಾತ್ಮ ವಿಚಾರ ನಟನೆ ಮಾಡಿದ್ರೂ ಪ್ರಯೋಜನ ಉಂಟು. ಮಹಾರಾಜರ ಅರಮನೆಯ ಹಿಂದೆ ಒಂದು ಮಾವಿನ ತೋಟ, ಆ ತೋಟದೊಳಗೆ ನಾಲ್ಕು ಹಣ್ಣು ಕದ್ದುಕೊಳ್ಬೇಕು ಅಂತ ಒಬ್ಬ ಕಳ್ಳ ಒಳಕ್ಕೆ ನುಗ್ಗುತ್ತಾರೆ. ರಾಜಭಟರು ನೋಡಿದರು, ಯಾರೋ ಕಳ್ಳರು ನುಗ್ಗಿದ್ರು ಅಂತ ಓಡಿ ಬರುವಾಗ ಉಳಿದವರು ಓಡಿದರು, ಒಬ್ಬ ಮಾತ್ರ ಅಲ್ಲಿದ್ದಾನೆ. ಈಗ ಖಂಡಿತ ಇವರು ನನ್ನ ಹಿಡಿಯುತ್ತಾರೆ, ಏನು ಮಾಡಲಿ ಅಂತ ಏನೂ ತೋಚದೆ ತನ್ನ ಉಟ್ಟ ಬಟ್ಟೆಯನ್ನೆಲ್ಲ ಕಿತ್ತು ಬಿಸುಟು ಆ ಬಟ್ಟೆಯಲ್ಲಿ ಒಂದೊಂದು ಹರಿದು ಕೌಪೀನು ಮಾಡಿಕೊಂಡು ಉಟ್ಟುಕೊಂಡು ಅಲ್ಲೇ ಬಿದ್ದಂಥ ಭಸ್ಮವನ್ನು ಬೂದಿಯನ್ನು ಎಲ್ಲೆಲ್ಲಿ ಹಚ್ಚಿಕೊಳ್ಳೋದೊಂದು ಗೊತ್ತಾಗದೆ ಮೈಗೆಲ್ಲ ಮೆತ್ತಿಕೊಂಡು, ಕಣ್ಣು ಬಿಡ್ಲಿಕ್ಕೆ ಭಯವಾಗುತ್ತೆ ಅಂದರೆ ಕಣ್ಣು ಮುಚ್ಚಿಕೊಂಡು ಓಡಿ ಹೋಗಲಿಕ್ಕೆ ಮಾರ್ಗವಿಲ್ಲವಾದ್ರಿಂದ ಮರದಡಿಯಲ್ಲಿ ಸುಮ್ಮನೆ ಕೂತ್ಬಿಟ್ಟ. ಆ ರಾಜಭಟರು ಬಂದು ನೋಡ್ತಾರೆ, ಕಳ್ಳ ಸಿಗಲಿಲ್ಲ, ಒಬ್ಬ ಸ್ವಾಮಿಗಳು ಕೂತಿದ್ದಾರೆ. ಇಂಥ ಮಹತ್ವದ ದರ್ಶನ ಆಗಬೇಕಾದ್ರೆ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ಎಂಬುದಾಗಿ ಆ ರಾಜಭಟರಲ್ಲಿ ಪ್ರಮುಖನು ಸೈನಿಕರನ್ನು ಕರೆದು ಹೇಳಿದ, ಸ್ವಾಮಿಗಳು ಕೂತಿದ್ದಾರೆ, ಹೋಗಿ ನಾಲ್ಕು ಮಾವಿನನ್ನು ತಗೊಂಡು ಬಾ. ಈ ಕಳ್ಳ ಅದಕ್ಕೆ ಒಳಗೆ ಬಂದವ, ನಾಲ್ಕು ತಗೊಂಡು ಬಾ ಅಂದರೆ ಆ ಸೈನಿಕರು 41 ಹಣ್ಣು ತಂದು ಮುಂದಕ್ಕಿಟ್ಟಾಗ ಇವನಿಗೆ ಕಣ್ಣು ಬಿಡಲಿಕ್ಕೆ ಭಯವಾಗ್ತದೆ. ಎಲ್ಲಿಯಾದರೂ ಕಣ್ಣು ಬಿಟ್ಟರೆ ಮಾತಾಡಿಸಿದರೆ ನಾನು ಕಳ್ಳ ಅಂತ ಪ್ರಕಟವಾದರೆ ಎಂಬುದಾಗಿ ಹಣ್ಣಿನ ಕಡೆ ನೋಡದೆ ಕಣ್ಣು ಮುಚ್ಚಿ ಸುಮ್ಮನೆ ಕೂತಾಗ ಆ ರಾಜಭಟರಲ್ಲಿ ಪ್ರಮುಖ ಹೇಳಿದಂತೆ, ಸ್ವಾಮಿಗಳಿಗೆ ನಿರ್ವಿಕಲ್ಪ ಸಮಾಧಿ ಎತ್ತುಬಿಟ್ಟಿದೆಯಪ್ಪ, ಪ್ರಾಪಂಚಿಕ ವಿಷಯ ಅವರಿಗೆ ಬೇಕಾದ್ದಿಲ್ಲ, ಮಹಾವೈರಾಗ್ಯ ಮೂರ್ತಿಗಳು, ಈಗಲೇ ಹೋಗಿ ಮಹಾರಾಜರಿಗೆ ಹೇಳಬೇಕು ಅಂತ ತಿಳಿಸಿದರು. ರಾಜರು ಸಕಲ ಪರಿವಾರದೊಂದಿಗೆ ಮಂಗಳ ವಾದ್ಯದೊಂದಿಗೆ ಸ್ವಾಮಿಗಳ ಪಾದಪೂಜೆ ಮಾಡೋಣ ಅಂತ ಬಂದೇ ಬಿಟ್ರು. ಬಂದು ನಮಸ್ಕಾರ ಮಾಡಿ, ಓ ಮಹಾತ್ಮರೇ, ನಿಮ್ಮ ಪಾದ ಧೂಳಿನಿಂದ ನನ್ನ ಅರಮನೆ ನನ್ನ ಉಪವನ ಎಲ್ಲ ಪವಿತ್ರವಾಗಿದೆ, ನೀವು ಎಲ್ಲಿಂದ ಮೂಡಿ ಬಂದು ಅನುಗ್ರಹ ಮಾಡಿದ್ದೀರಿ, ಬಂದವರು ಹೇಗೂ ಇದ್ದೀರಿ, ಈ ವರ್ಷ ನಮ್ಮಲ್ಲೇ ಚಾತುರ್ಮಾಸ್ಯ ಮಾಡಿ ಹೋಗಬೇಕು ಅಂತ ಕೈ ಮುಗಿದಾಗ ಈ ಕಳ್ಳನಿಗೆ ಕಾಣಿಸ್ತಂತೆ, ಸನ್ಯಾಸಿಗಳು ವೇಷ ಹಾಕಿದ್ದಕ್ಕೆ ರಾಜಮಹಾರಾಜರು ನನ್ನ ನಮಸ್ಕಾರ ಮಾಡ್ತಾರಾದರೆ ನಾನು ನಿಜವಾದ ಸನ್ಯಾಸಿ ಆಗಿದ್ದರೆ, ಈ ಚಿಂತನೆಯಿಂದ ಅವನಿಗೆ ವೈರಾಗ್ಯ ಬಂದು ಹೊರಟು ಹೋದ. ಈ ಕಥೆಯ ಅರ್ಥ ಏನು ಗೊತ್ತೇ, ನಮಗೊಂದೇ ಸಲ ಭಕ್ತಿ ಬರ್ತದೆ ಅಂತಲ್ಲ, ದೇವರ ಭಕ್ತರ ವೇಷ ಹಾಕಿದರೂ ಪರಮಾತ್ಮ ಕಾಪಾಡ್ತಾನೆ. ಆ ಮಾರೀಚನ ತಪ್ಪನ್ನು ಕ್ಷಮಿಸಿ ಆ ಭಕ್ತರ ವೇಷ ಹಾಕಿದ್ದಕ್ಕಾಗಿ ಅವನು ಕೊಲ್ಲದೆ ಬಿಟ್ಟನಂತೆ. ಯಜ್ಞ ಪೂರ್ಣವಾಗಿ ವೈಭವದಿಂದ ನಡೆದಿದೆ, ಆಗಲೇ ಮಿಥಿಲಾನಗರದಿಂದ ಬಂದ ಆಮಂತ್ರಣದಂತೆ ರಾಮ ಲಕ್ಷ್ಮಣ ಹೊರಡಪ್ಪ ನಡೆಮಕ.

ಮಿಥಿಲೆಯಿಂದ ಜನಕರಾಜನ ಆಮಂತ್ರಣ ಬಂದಿದೆ ಯಜ್ಞ ಕಾರ್ಯಕ್ಕೆ ನಡಿ ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದ. ಅನೇಕಾನೇಕ ಪುಣ್ಯ ಸ್ಥಳಗಳ ಪರಿಚಯ ಮಾಡ್ತಾ ಮುಂದಕ್ಕೆ ಬರ್ತಾ ಇರತಕ್ಕಂಥ ಕಾಲ

ಗೌತಮ ಸತಿ ಅಹಲ್ಯೆ ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಿದ್ದಳು. ರಾಮನ ದಿವ್ಯ ಪದತಾನೆ ಸೋಕಿದ ಕ್ಷಣವೇ ಪಾಲ್ ಬಿಳಿಯ ನಾರುಡಿಯ ನೋಂಪೆಗೆ ನೋಂತ ಮಂಜು ಮಾಂಗಲ್ಯದಿಂ. ಶ್ರೀರಾಮನಿಗೆ ಪತಿತ ಪಾವನ ಅನ್ನತಕ್ಕಂಥ ದಿವ್ಯನಾಮವೇ ಪ್ರಾಪ್ತಿಯಾಯ್ತಂತ ಈ ಕಾರಣದಿಂದ. ಕಲ್ಲಾಗಿ ಬಿದ್ದ ಅಹಲ್ಯನ ಪಾದ ಸ್ಪರ್ಶ ಮಾಡುತ್ತಲೇ ಆ ಶಾಪ ಕಳೆದುಕೊಂಡು ನಿಂತಹ ಗುರುಪತ್ನಿಗೆ ನಮಸ್ಕಾರ ಮಾಡುವಾಗ

ಪ್ರತ್ಯಕ್ಷ ನೋಡ್ತಾ ಇದ್ದಾನೆ ಶ್ರೀರಾಮಚಂದ್ರನನ್ನು. ಇವ ಪರಮಾತ್ಮ ಮನುಷ್ಯ ವೇಷದಿಂದ ಬಂದಿರತಕ್ಕಂಥ ಇದನ್ನು ತಿಳಿದು ತನ್ನ ಸತಿಯನ್ನು ಉದ್ಧಾರ ಮಾಡಿದ ರಘುರಾಮಚಂದ್ರನನ್ನು ಕುಳ್ಳಿರಿಸಿ ವಿಧಿವತ್ತಾಗಿ ಪೂಜಿಸಿ ಆ ಗೌತಮ ಪುತ್ರರಾದ ಶತಾನಂದರೇ ತಾನು ಮುಂದಕ್ಕೆ ಹೋಗಿದ್ದಾರೆ ಪುರೋಹಿತರೆನಿಸಿ ಜನಕನಿಗೆ ಆ ವೈಭವದಿಂದ ನೇರವಾಗಿ ಮಿಥಿಲೆ ಕಡೆಗೆ ತಾನೆ ನಡೆದಿದ್ದಾರೆ. ತತಃ ಪ್ರಾಗುತ್ತರಾಂಗತ್ವ ಮಿಥಿಲೆ ಕಡೆ ಲಕ್ಷ್ಯವಿಟ್ಟು ಕರೆತರ್ತಾ ಇದ್ದಾನೆ ರಘುರಾಮಚಂದ್ರನನ್ನು. ಸೀತಾರ

ವೈಭವದಿಂದ ರಾಮಲಕ್ಷ್ಮಣರು ಸ್ವಾಗತಿಸಿಕೊಂಡು ಸಭೆಗೆ ಕರೆದೊಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿದರೆ ಆ ಋಷಿಮುನಿಗಳು ಕುಳಿತಂತಹ ವೇದಿಕೆಯಲ್ಲಿ ಕುಳಿತಿದ್ದಾನಂತೆ ಶ್ರೀರಾಮಚಂದ್ರ. ಬೆಳೆಯಲಿದ್ದಾನ ಲಕ್ಷ್ಮಣ. ಇವರನ್ನು ನೋಡುವುದೇ ಆ ಮಿಥಿಲಾ ಜನರಿಗೆ ದೊಡ್ಡ ಹಬ್ಬವೆನಿಸಿದೆ. ಇಡೀ ನಗರವೇ ಅಲಂಕರಿಸಲ್ಪಟ್ಟಿದೆ. ಆ ತುಂಬಿದ ಸಭೆಯಲ್ಲಿ ಸೀತಾದೇವಿಯನ್ನು ವಿಕ್ರಮ ಶುಲ್ಕವಿತ್ತು ವಿವಾಹ ಮಾಡಿಕೊಳ್ಳುವ ನಿಯಮದಂತೆ ದಿವ್ಯಾಲಂಕಾರಯುಕ್ತಳಾದಂಥ ಜಗನ್ಮಾತೆಯನ್ನ ಸಭೆಗೆ ಕರೆತರುತ್ತಾರೆ. ಆದಿಮಾಯಾ ಮಹಿಮೆಯನು ಸಾಕ್ಷಾತ್ ಲಕ್ಷ್ಮಿ ಯಾಕೆ ಸೀತೆ.

ಆ ಲೋಕ ಮಾತೆಯನ್ನು ಅಲಂಕಾರ ಮಾಡ್ತಾ ಸಭೆ ಕರೆತನ್ನು ಕುಳ್ಳಿರಿಸಿದ್ದಾರೆ. ಆ ಲಕ್ಷ್ಮಿಯೇ ಸಾಕ್ಷಾತ್ ಮನ್ಮಥನಿಗೆ ತಾಯಿ. ಆಕೆಯ ಸೌಂದರ್ಯವನ್ನ ವರ್ಣನೆ ಮಾಡ್ತಾರೆ ಜ್ಞಾನಿಗಳು.

ಈ ದಿವ್ಯಾಲಂಕಾರವನ್ನು ನೋಡ್ತಾ ಇಡೀ ಸಭೆ ಬೆರಗಾಯ ಕೂತಿದೆ. ರಾಜಾದ ರಾಜರು ಕೂತ ಸಭೆಗೆ ಆಗಮಿಸಿದಂತಹ ಕುಶಧ್ವಜ ಹೇಳ್ತಾನೆ, ನೆರದ ಪೃಥ್ವೀಶ್ವರರಲಿ. ಬಳಿಗೆ ಬಂದು ಜನಕರಾಜನ ತಮ್ಮ ಕುಶಧ್ವಜ ಸೀತಾದೇವಿಗೆ ಹೇಳ್ತಾನೆ,

5000 ಮಂದಿ ಯೋಧರು ತಳ್ಳಿಕೊಂಡು ತಂದಿಟ್ಟಂತಹ ಶಿವಶಕ್ತಿಯುಕ್ತವಾದ ಧನುಸ್ಸನ್ನು ಯಾರು ಎತ್ತಿಯದಕ್ಕೆ ಹೆದೆಯೇರಿಸ್ತಾರೋ ಅಂಥವರಿಗೆ ಈ ಮಂದಾರ ಪುಷ್ಪಮಾಲೆಯನ್ನು ಹಾಕೆಂಬುದಾಗಿ ಸೀತೆಯ ಕೈಯಲ್ಲಿ ಕೊಟ್ಟಾಗ ರಾಜ ಆದ ರಾಜರು ನೋಡ್ತಾ ಇದ್ದಾರೆ. ಆ ಧನುಸ್ಸನ್ನು ತಾನೇ ಎತ್ತಬೇಕು ಅಂತ ಮುಂದಕ್ಕೆ ಬರ್ತಾರೆ. ಶಿವಶಕ್ತಿಯಿಂದ ಯುಕ್ತವಾದ ಧನುಸ್ಸನ್ನು ಯಾರು ತಲುಸೋರು ಲಾಳ ಸರಿ.

ಒಬ್ಬೊಬ್ಬ ರಾಜರು ಸೋತ್ ಸೋತ್ ಹಿಂದಕ್ಕೆ ಬರ್ತಾ ಇದ್ದಾರೆ. ಧನಸ್ಸನ್ನು ತಿಳ ಮಾತ್ರ ಕದಲಿಸಲಿಕ್ಕಾಗೋದಿಲ್ಲ. ರಾಜಸಭೆಯದು ಗೆದ್ದು ಬಂದರೆ ಏನು ಸ್ವಾಗತವೋ, ಸೋತ್ ಹೋದ್ರಂತ ಅವಮಾನ ನಿಂದೆ. ಆ ಸೋತು ಹಿಂದಕ್ಕೆ ಹೋಗುವ ರಾಜರನ್ನ ಅರಮನೆಯಲ್ಲಿ ಉಂಡು ತಿಂದು ಬೆಳೆದಂತ ಕೊಬ್ಬಿದ ತುಂಟಿಯರು, ಅವಿವಾಹಿತೆಯರು, ದಾಸಿಯರಿದ್ದಾರೆ, ಅವರು ಬಿಡ್ತಾರೋ? ನಗರಗತ ಹತ್ತಿರಕ್ಕೆ ಬಂದರು. ಆ ರಾಜ ಆದರಾದ್ರೆ ಸೋತು ಹೋಗುವರನ್ನು ಕಂಡು ಕರ ಕರದು ಕಡು ಚಪಲೆಯರು ನಾಚಿಸಿದರು. ನೃಪಾ

ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಹತ್ತಿರಕ್ಕೆ ಬಂದಾಗ್ತಾರಂತೆ. ಒಬ್ಬಳು ತನ್ನ ಸೆರಗಿನಿಂದ ಗಾಳಿ ಹಾಕ್ತಾಳೆ, ಇನ್ನೊಬ್ಬಳು ಕುಡಿಯಲಿಕ್ಕೆ ತಣ್ಣೀರು ತಂದು ಕೊಡ್ತಾಳೆ, ಮತ್ತೊಬ್ಬಳು ಮಹಾರಾಜರೆ ಬಳಲಿದರೆ ಸೀತೆ ನಿಮಗೆ ಒಲಿದಿಲ್ಲವೇ, ಧನುಸ್ಸು ಎತ್ತಲಿಕ್ಕಾಗಲಿಲ್ವೇ, ಮತ್ತೊಬ್ಬ ಆಕೆ ಬಂದು ಹೇಳ್ತಾ ಇದ್ದಾಳೆ ನೋಡೆ ಸೀತೆ ಗಂಡನಾಗ್ಲಿಕ್ಕೆ ಬಂದವ, ಇವನ ಮುಖ ನೋಡು, ಮೂಗು ನೋಡು, ಮೀಸ ನೋಡು, ತಲೆ ಕೂದಲು ನೋಡು ಅಂತ ಘಳ್ಳನೆ ನಗುವಾಗ ಆ ರಾಜರು ನಾಚಿದ್ರಂತೆ, ನುಗ್ಗಾದ್ರಂತೆ ಕೆಲವರು. ಒಬ್ಬ ಆಕೆ ಬಂದು ಸೋತು ಹೋಗುವ ರಾಜನಿಗೆ ಹೇಳ್ತಾಳೆ, ಮಹಾರಾಜರೇ ಸೀತೆ ಸಿಗಲಿಲ್ಲ ಅಂತ ನಿಮ್ಗೆ ಬಹಳ ಬೇಸರವೇನು? ಲೋಕದಲ್ಲೊಂದು ನೀತಿ ನ್ಯಾಯ ಇದೆ, ಪ್ರೀತಿಸಿದ ಹೆಣ್ಣು ಸಿಗದಿದ್ರೆ ಸಿಕ್ಕ ಹೆಣ್ಣನ್ನೇ ಪ್ರೀತಿಸಬೇಕು ಅಂತ ಒಂದು ನ್ಯಾಯ. ಆದ್ರಿಂದ ನಿಮಗೆ ಸೀತೆ ಸಿಗಲಿಲ್ಲ ಅಂತ ದುಃಖ ಮಾಡಬೇಡಿ, ದಾಸಿಯರಾದ ನಮ್ಮಲ್ಲಿ ಯಾರಾದೀತಿ ಹೇಳಿ ಅಂದಾಗ ನಾಚಿಕೆ ಆಯ್ತು ರಾಜನಿಗೆ. ಅವರು ನಾಚಿ ಆಚೆಗೆ ಹೋಗ್ತಾ ಇರತಕ್ಕಂಥ ಕಾಲ, ಇಡೀ ಸಭೆ ಬೊಳ್ಳನೆ ನಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಸಭೆಗೆ ಗರ ಹೊಡೆದಂತಾಯಿತು ಏಕ ಪ್ರಕಾರ. ಯಾಕಂದ್ರೆ ಜಗತ್ತಿನ ಎಲ್ಲ ಸುವಸ್ತುಗಳು ತನಗೆ ಸೇರಬೇಕು ಅಂತ ಇಚ್ಛೆ ಮಾಡುವ ಭುವನದಲ್ಲಣ ದಶಕಂಠ ರಾವಣ ಸಭಾ ಪ್ರವೇಶ ಮಾಡ್ತಾನೆ. ಒಳಕ್ಕಾಲಿಟ್ಟನೋ, ಒಬ್ಬನೇ ಬಂದಿದ್ದಾನೋ,

ವಂಶ ತಾನೇ ಕೆಡುತ್ತಲ್ಲ. ವರದ ವೆತ್ತಲು, ಗರಳಮಯ ಜೀವನವಿದೆತ್ತಲು, ಧೇನು ವೆತ್ತಲು, ಜನಿತ ಕೋಪ ದ್ವೇಷಿ ಎತ್ತಲು ಎಂಬುದಾಗಿ ಜನ ಕೇಳತಕ್ಕಂತಹ ಕಾಲ. ಎಲ್ಲರೂ ನಿಂದೆ ಮಾಡಿದಂತಹ ದಾಸಿ ವರ್ಗವು ಭಯದಿಂದ ನಡುಗುತ್ತಾ ದೂರ ಹೋಗಿ ನಿಂತಿದೆ. ರಾವಣ ಬಂದ ಅಂತ ಎಲ್ಲರೂ ಹೆದರುತ್ತಾ ಇದ್ದಾರೆ. ನೇರವಾಗಿ ಬಂದಂತಹ ರಾವಣ ನೋಡ್ತಾ ಇದ್ದಾನೆ ಮೊದಲು ಸೀತಾದೇವಿಯನ್ನು. ಆ ದಾಸಿಯರನ್ನು ಅಗಿದು ಹಕ್ಷಿಗಳು, ಬರಿಮೀನುಗಳು, ವಿಕಸಿತ ವದನ ಕಂಜಾಳಿಗಳು, ಕುಂತಳ ಚಳದ ಭೂರಿ ಭ್ರಮರ ವಿಭ್ರಮದ ಯುಗ ಪಯೋದರ ಚಕ್ರ ವಾಕವು ನಗೆಯ ಲಾವಣ್ಯಾಂಬುರಸ ದುಬ್ಬುಗಳ ಬೊಬ್ಬುಡಿಕೆಗಳ ಕಾಂತಾ ಸರಸಿ ರಂಜಿಸಿತು. ಇದು ಸ್ತ್ರೀಯರನ್ನು ದೊಡ್ಡ ಸರೋವರ ಎಂಬುದಾಗಿ ಮಜ್ಜಾನೆಯಂತೆ ಇದರ ಹೊಕ್ಕು ಇದನ್ನು ಕಲಕುತ್ತೇನೆ ಎಂಬುದಾಗಿ ನೇರವಾಗಿ ಬರ್ತಾನೆ ಧನುಸ್ಸಿನ ಬಳಿ.

ಸಿ ಕೈ ಕೊಡ್ತಾರೆ. ಭಲೆ ಯಾರ ಕೈಗೆ ಹೋಗಿದೆ ಧನಸು ಉಳ್ಕೊಂಡಿದೆ? ನಮಗುಪಕರಿಸಿದು ನೋಡಿದರೆ ರಾಕ್ಷಸವರ್ಗ ಇದು ಶಿವನ ಧನಸ್ಸು. ನಮಗುಪಕರಿಸಿದು ಈ ಮಹೀಶರ ಗೆಲಿದ ಕೋದಂಡ ನಮಗೆ ದೊಡ್ಡ ಉಪಕಾರ ಮಾಡುತ್ತೆ ನೋಡಿ. ಇದೀಗ ಯಾರ ಕೈಯಲ್ಲಿ ಹೋಗಲಿಲ್ಲ ಎಂಬುದಾಗಿ ಆ ಧನಸ್ಸನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ.

ಸಾರಿಸಿದ್ದೋಳುಗಳಂತಾನೆ ಹೊಯ್ದುಕೊಂಡು ಜಗಜ್ಜೆಟ್ಟಿದ ಎತ್ತುತ್ತೇನೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಧನುಸ್ಸನ್ನ. ಮೇಲಕ್ಕೆತ್ತಿದ ಇನ್ನೇನು ಎಳೆಯಬೇಕು ಹೆದೆಯನ್ನಂಬಾಗ ಆದಿಮಾಯೇ ಮೋಹದಲ್ಲಿ ಕೆಡದಳೋ ಈ ಮೂರ್ಖನನ್ನ. ಕೈಯಿಂದ ಧನುಸ್ಸು ನಿಮಿರಿ ರಾವಣನ ಎದೆಗೆ ಅಪ್ಪಳಿಸಲ್ಪಟ್ಟು ಬುಡಕಡೆದ ಮರದಂತೆ ಧೋಪ್ಪನೆ ಬಿದ್ದಿದ್ದ ನೆಲಕ್ಕೆ. ಅರೇನಗೇಯ ಎಲ್ಲೋ ಅಡಗಿದ ದಾಸಿಯರು ನಗಬೇಕು ಅಂತ ಕಾಣಿಸ್ತದೆ, ಆದ್ರೆ ರಾವಣ ಇನ್ನೂ ಸತ್ತಿಲ್ಲ. ಅದ್ರದ್ದು ಭಯ ನಡುಗಿ ನಿಂತಿದ್ದಾರೆ. ರಾವಣ ಎದ್ದು ಮೈ ಕೊಡಹಿ ನಳಿನ ಭವ ಶಂಕರನು ಒಲಿದುಕೊಟ್ಟ ಅಮೃತ ಕಲಶ ಅಲ್ಲದಿದ್ರೆ ಆಗಲೇ ಸಾಯ್ತಿದ್ದನಂತೆ. ಹತ್ತು ಬಾಯಲ್ಲಿ ಮತ್ತೆ ನೆತ್ತರು ಹೊರಹೊಮ್ಮುತ್ತಾ ಇದೆ. ಎದ್ದು ನಿಂತು ಮೈ ಕೊಡಹಿ ರಾಕ್ಷಸ ಗಣಗಳಿಗೆ ಹೇಳ್ತಾನೆ, ಮೂರ್ಖರೇ ಏನು ನೋಡ್ತೀರಿ, ನಾನು ಸೋತೆ ಅಂದುಕೊಂಡ್ರೇನು, ಭುವನದಲ್ಲಣ ದಶಕಂಠನನ್ನು ಯಾರು ಸೋಲಿಸುತ್ತಾರೆ, ಮುಕ್ಕಣ್ಣನ ಧನುಸ್ಸಿದು. ಒಂದು ಹೆಣ್ಣಿನ ಆಸೆಗಾಗಿ ನನ್ನ ಮನೆದೈವ ಮನದೈವನಾದ ಶಿವನ ಧನುಸ್ಸು ಮುರಿದು ಶಿವನಿಗೆ ಅಪಚಾರ ಮಾಡಲೆ ಅಂತ ಹೆಣ್ಣೇ ಬೇಡ. ಹೀಗೆ ನಿರ್ಣಯ ಮಾಡಿ ಶಿವನ ಧನುಸ್ಸನ್ನು ಶಿವಸ್ವರೂಪ ಅಂತೇಳಿದು ಅಪ್ಪಿಕೊಂಡು ಭಕ್ತಿ ಪರವಶತೆಯಿಂದ ಬಿದ್ದನೇ ಹೊರತು ನಾನು ಸೋತವನಲ್ಲ ಅಂದ. ಅಲ್ಲ ಅಂತ ಯಾರು ಹೇಳೋದು, ರಾವಣ ಹೇಳಿದ್ದನ್ನು ಹೌದು ಅನ್ಬೇಕು, ಅಂಥವರೇ ಅವನ ಜೊತೆಗಿರ್ತಕ್ಕಂಥವ್ರು. ಆದರೆ ಒಳಗೊಳಗೆ ರಾವಣ ಅಂದುಕೊಂಡ, ಹೇ ಸೀತೆ ನಿನ್ನನ್ನು ಗೆದ್ದುಕೊಂಡು ಹೋಗ್ಲಿಕ್ಕಾಗಲಿಲ್ಲ, ಸಂದರ್ಭ ಬಂದಾಗ ಕದ್ದುಕೊಂಡು ಹೋಗ್ತೇನೆಂಬುದಾಗಿ ಆ ಸಭಾತ್ಯಾಗ ಮಾಡಿ ಹೊರಟು ಹೋಗಿದ್ದ. ರಾವಣನೇ ಸೋತು ಹೋದ ಮೇಲೆ ಈ ಮೊದಲು ಸೋತಂತ ರಾಜರಿದ್ದಾರೆ ನೋಡಿ, ಅವರೆಲ್ಲ ಬಂದು ಮುಂದೆ ಕೂತರು. ಯಾಕಂದ್ರೆ ಅಂಥವರೇ ಸೋತ ಮೇಲೆ ಮತ್ತೆ ನಮ್ಮ ಕಥೆ ಏನು ಅಂತ ಅವ್ರು ಮುಂದೆ ಕೂತರೆ. ಈಗ ಯಾರು ಧನುಸ್ಸು ಎತ್ತಬೇಕು? ಆಗ ವಿಶ್ವಾಮಿತ್ರರು ರಾಮನನ್ನು ನೋಡ್ತಾರೆ. ರಾಮ ಏನು ಸುಮ್ಮನೆ ಕೂತಿದ್ದೀವಿ?

0: ಹೇಳೋ ರಾಮ, ಈ ಧನಸ್ಸು ನಿನಗಾಯ್ ಕಾದಿದೆ ಅಂದಾಗ ಆ ಸಭೆಯಲ್ಲಿ ಆ ಪುರುಷೋತ್ತಮ ಸಾಕ್ಷಾತ್ ಮನ್ಮಥ ಮನ್ಮಥ ಎದ್ದು ನಿಲ್ತ.
1: ವರಪಯೋನಿಧಿ ಮಧ್ಯದ್ಯು ಅವತರಿಸಿದ ಅಮೃತಾಂಶುಬಿನ ಬೋಲ್ ಮುನಿವರರ ಮಧ್ಯದೊಳೆದ್ದನ ರಘುನಾಥ.
0: ಆ ಮುನಿಗಳ ಮಧ್ಯದಲ್ಲಿ ಎದ್ದು ನಿಂತಾಗ ಸಭೆಯಲ್ಲಿ ಕುಳಿತವರು ನೋಡ್ತಾರೆ,
1: ಸುರರಿಗೀಶ್ವರನಂತೆ
0: ದೇವತೆಗಳೆಲ್ಲ ಇವನೇ ನಮಗೆ ದೇವರು ಅಂತ ಕೈ ಮುಗಿದ್ರು, ಅಧಿರಾಜರೆಲ್ಲ ಇವನೇ ನಮಗೆ ಅಧಿರಾಜ ಎಂಬುದಾಗಿ ಸಾಮಂತರಾಜರು ಕೈ ಮುಗಿದ್ರಂತೆ. ಮದುವೆ ಆದಂತಹ ಗೃಹಿಣಿಯರು ರಾಮನ ಮಂಗಳ ರೂಪ ಕಂಡು ಇಂಥ ಮಗುವನ್ನು ಯಾವ ತಾಯಿ ಪಡೆದಳೋ, ನಮ್ಮ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟಲಿಲ್ವಲ್ಲ ಅಂತ ಮತ್ಸರಿಸಿದ್ರಂತೆ. ಮದುವೆ ಆಗದೇ ಇರತಕ್ಕಂಥ ತರುಣಿಯರು ರಾಮನನ್ನೇ ನೋಡ್ತಾ ನೋಡ್ತಾ ಕಣ್ಣಿಗೆ ರೆಪ್ಪೆ ಇದೆ ಅನ್ನೋದನ್ನು ಕೂಡ ಮರೆತು, ನಮ್ಮಪ್ಪ ಎಲ್ಲೆಲ್ಲೋ ನೆಂಟಸ್ತಿಗೆ ಹುಡುಕ್ತಾನಲ್ಲ, ಇಲ್ಲಿ ನೋಡಬಾರದೆ ಎಂಬುದಾಗಿ ಆ ರಾಮನ ಸೌಂದರ್ಯವನ್ನು ಮೊಗಮೊಗದು ಕುಡಿದ್ರಂತೆ ಆ ಕಣ್ಣುಗಳಂತಕ್ಕಂಥ ಬೊಗಸೆಯಲ್ಲಿ. ಆ ದಾಸಿಯರು ನೋಡ್ತಾರೆ, ಆಹಾ ರಾಮ ಏನು ಸುಂದರ,
1: ಈತನ ಜನಕ ಜಗೆ ವರ ರೂಪಾತಿಶಯದಲ್ಲಿ
0: ನೋಡೆ, ಇವನೇ ನಮ್ಮ ಸೀತೆಗೆ ಹೇಳಿಸಿದ ಗಂಡು.

ಇವ ಧನುಸ್ ಎತ್ತಲೇ ಎತ್ತೇ ಇರಲಿ, ಇವನೇ ನಮಗೆ ಪತಿಯಾಗಲಿಕ್ಕೆ ಯೋಗ್ಯ ನಮ್ಮ ಸೀತೆಗೆಂಬುದಾಗಿ ನೋಡುತ್ತಿರುವಂತೆ ರಘುರಾಮಚಂದ್ರಮನು ನೇರವಾಗಿ ಬಂದಿರತಕ್ಕಂಥವ. ಗುರು ಹಿರಿಯ ನಮಸ್ಕಾರ ಮಾಡಿ ಸಹಸ್ರಾರವನ್ನು ನೋಡ್ತಾ ಇರುವಂತೆ ಆರೋಪಯಿತ್ವ ಧರ್ಮಾತ್ಮ ಮದ್ದಾನೆ ಎಳೆಯ ಕಬ್ಬಿನ ಜಲ್ಲೆಯನ್ನು ಸಳೆಯುವಂತೆ ಧನುಸ್ಸು ನೆತ್ತಿ ಕೈಯಲ್ಲಿ ಹಿಡಿದಿದ್ದಾನೆ. ಉಗೇ ಎಂದಿತ ಸಭೆ ಜಯ ಜಯಾಕಾರ ಹೇಳ್ತಾ ಇರತಕ್ಕಂಥ ಕಾಲ ಕೈಯಲ್ಲಿ ಎತ್ತಿಕೊಂಡಿದ್ದಾನೆ. ಪಶ್ಯತಾಂ ನೃಸಹಸ್ರಾಣಾಂ ಬಹೂನಾಂ ರಘುನಂದನ, ಎಲ್ಲರೂ ನೋಡ್ತಾ ಇರುವಂತೆ. ಆರೋಪಯಿತ್ವ ಧರ್ಮಾತ್ಮ ಪೂರಯಾಮಾಸ ವೀರ್ಯವಾನ್, ಹೆದೆಯೇರಿಸಿ ಧನುಸ್ಸನ್ನು ಸೆಳೆಯುವಾಗ ತದ್ಭಭಜ್ಜ ಧರುರ್ ಮಧ್ಯೆ, ಧನುಸ್ಸಿನ ಮಧ್ಯೆ ತುಂಡಾಗಿ ಹೋಗ್ಬಿಟ್ಟಿದೆ, ಒಂದು ತುಂಡು ಕೆಳಗಿದೆ, ಒಂದು ಕೈ ಹಿಡಿದಿದ್ದ. ನೆರೆದಿದ್ದ ಸಾವಿರಾರು ಜನ ನೋಡ್ತಾ ಇರುವಂತೆ ನರ ಶ್ರೇಷ್ಠೋ ಮಹಾಯಶಃ ರಘುರಾಮಚಂದ್ರ ಮಹಾರಾಜ ಕೀ ಜೈ ಗುಣಗಾನ ಮಾಡತಕ್ಕಂತಹ ಕಾಲ. ಅನಿತರೊಳು ಸಂಭ್ರಮಿತ ಸಖಿಯರ ನಡುವೆ ಸೀತೆ ತಾಂ ಕರದೊಳು ವಿಜಯ ಮಾಲಯಂ ಪಿಡಿದ ಮೋಹಿನಿಯೋ ತ್ರೈಭುವನ ರಥಿಯೋ ವೈಯಾರ ಸುಂದರಿಯೋ ಮೇಣ್ತು ಹಿನಗಿರಿ ಶಿವ ಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯೊಳ್ ಸಂದು ಮುಂಬರಿದು ಸಾಗರವನಪ್ಪುವ ತವ ಕದಿಂ ಪ್ರವಹಿಪ ಜಾಹ್ನವಿಯ ಹೊನಲೋ ಹೇಳಂಬಿನಂ ಹರಿದು ಬಂದಳು ರಾಮ ಮನ್ಮತ ಶರಧಿಯ ತಟಿಗೆ. ಪೊಣ್ಮುತಿರೆ ಸುಖರಸದ ಮಧುರ ಮಂಗಳ ಗೀತೆ ವಾದ್ಯ ವೈವಿಧ್ಯ ವಿದ್ಯಾಶ್ರುತಿಯ ನಂಪಿಂದೆ. ಸೀತಾದೇವಿ ನೇರವಾಗಿ ಹೀಗೆ ಬಂದು ಮಾಲೆಯನ್ನು ಕೈಲೆತ್ತುವಾಗ ಪುರುಷೋತ್ತಮ ನಿಂತಿದ್ದಾನೆ ಶ್ರೀರಾಮಚಂದ್ರ. ಇಲ್ಲಿ ಬಹಳ ವಿನೋದವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀರಾಮಚಂದ್ರ ಸೀತೆಗಿಂತ ಕೊಂಚ ಉದ್ದ, ಸೀತಾದೇವಿ ಸ್ವಲ್ಪ ಗೆಡ್ಡುಗೆದ್ದಳು, ತುದಿಗಾಲಿಂದ ಆ ಮಾಲೆ ಹಾಕಬೇಕಾಯ್ತಂತೆ. ರಾಮಚಂದ್ರನ ಶಿರಸ್ಸು ಬಗ್ಗಲಿಲ್ಲ ತಗ್ಗಲಿಲ್ಲ. ಸರ್ವೋತ್ತಮ ಪುರುಷೋತ್ತಮನವ, ಜಗತ್ತಿನಲ್ಲಿ ಯಾರಿಗೂ ತಲೆಬಾಗತಕ್ಕಂಥವನಲ್ಲ, ಇಡೀ ಜಗತ್ತವನಿಗೆ ತಲೆಬಾಗುತ್ತದೆ. ಅವ ಎಂಥ ವರ, ಎಂಥ ಪ್ರವರ, ಎಂಥ ಭಾಗ್ಯಜನಕರಾಜನದ್ದು. ನಮಗೆ ಲೌಕಿಕ ವಿವಾಹಗಳು ಇಂಥ ವರರು ಗಂಡು ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನೀವು ಯಾವುದೇ ಲೌಕಿಕ ಮದುವೆಯಲ್ಲಿ ನೋಡಿ, ಆ ಹೆಣ್ಣು ಮಗು ಮಾಲೆ ತಕ್ಕೊಂಡು ಬರುವಾಗ

ಆ ಗಂಡು ಮೊದಲೇ ತಲೆ ತಗ್ಗಿಸಿರ್ತದೆ, ಆಮೇಲೆ ಅವಳು ಮಾಲೆ ಹಾಕ್ತಾಳೆ. ಯಾವ ಹೆಣ್ಣು ಮಾಲೆ ಹಾಕುವಾಗ ಗಂಡು ತಲೆ ತಗ್ಗಿಸ್ತದೋ ಅದರ ಅರ್ಥ ಏನು ಅಂದರೆ ಇನ್ನು ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಇದು ಪ್ರಪಂಚದ ಮದುವೆ, ಆದರೆ ಪರಮಾತ್ಮೆ ಅಂಥವ. ಮಮ ಸತ್ಯ ಪ್ರತಿಜ್ಞಾಚ ವೀರ್ಯ

ಪತಿಯ ತಕ್ಕೈಸಿ. ತಕ್ಷಣವೇ ವೀರವರನ ಬಳಿಗಾಗಿ ಸೀತೆ ಮಾಲೆ ಹಾಕಿದಾಗ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ತಳ್ಳುತ್ತಾರೆ. ಜನಕರಾಜ ವಿಶ್ವಾಮಿತ್ರನನ್ನು ಕರೆದು ಶೀಘ್ರಗಾಮಿಗಳಾಗಿರತಕ್ಕಂತಹ ಅಶ್ವಾಯುಗಳು ದಶರಥನ ಬಳಿ ಅಯೋಧ್ಯೆ ಕಳುಹಿಕೊಟ್ಟಿದ್ದಾರೆ. ಸೀತೆಯನ್ನ ರಾಮನ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ಕಳಿಸಿದರೆ ನಾಚ್ತಾಳೆ, ಹತ್ತಿರಕ್ಕೆ ಹೋಗೋದಿಲ್ಲ, ಪಾದ ಮುಟ್ಟಲಿಕ್ಕೆ ಅವಳಿಗೆ ನಾಚಿಕೆಯಂತೆ. ಯಾಕೆ ನಾಚಿಕೆ ಅಂದರೆ ಸೀತಾದೇವಿ ದೂರ ನಿಂತಿದ್ದಾಳೆ,

ರಾಮ ನಿನ್ನ ಪಾದ ಧೂಳು ತಗಲಿ, ಅಹಲ್ಯ ಉದ್ಧಾರವಾಗಿದ್ದಾಳೆ, ಒಂದು ಕಲ್ಲು ಹೆಣ್ಣಾಗಿದೆ. ಈಗ ನನ್ನ ಕೈಯಲ್ಲಿ ಬಳೆಯಿದೆ, ಉಂಗುರದಲ್ಲಿದೆ ವಜ್ರ, ಬಳೆಯಲ್ಲಿದೆ ವಜ್ರ. ವಜ್ರ ಅಂದ್ರೆ ಒಂದು ಜಾತಿ ಕಲ್ಲು. ನಾನು ನಿನ್ನ ಪಾದ ಮುಟ್ಲಿಕ್ಕೆ ಹೋದ್ರೆ, ಮುಟ್ಟಿದ್ರೆ ನಿನ್ನ ಪಾದ ಧೂಳು ನನ್ನ ಕೈಯ ಬಳೆಯಲ್ಲಿ ಉಂಗುರದಲ್ಲಿರುವ ನೂರಾರು ವಜ್ರಗಳಿಗೆ ಧೂಳು ತಗಲಿದರೆ, ಒಂದೊಂದು ವಜ್ರವೆಂಬ ಕಲ್ಲು ಒಂದೊಂದು ಹೆಣ್ಣಾದರೆ, ಆ ನೂರಾರು ಹೆಣ್ಣನ್ನು ನೀ ನೋಡ್ತಾ ನೋಡ್ತಾ ಆಮೇಲೆ ನನ್ನನ್ನು ನೋಡೋದೇ ಕಡಿಮೆಯಾದರೆ, ಅದಕ್ಕಿಂತ ಮುಟ್ಟೋದೇ ಬೇಡ ಅಂತ ದೂರಕ್ಕೆ ನಿಂತಳೋ ಎಂಬಂತೆ ಶ್ರೀರಾಮಸ್ಯ ಪದಾರವಿಂದರ ರಸ ಜಾತಾ ಶಿಲಾ ಸುಂದರಿ. ಹೀಗೆ ತಿಳಿದ್ರೋ ಭಾಗ ನಿಂತಿದ್ದಾಳೆ. ನಿಮಿ ಕುಲಕ್ಕೂ ಇನ್ನೊ ಕುಲಕ್ಕೂ ಸಂಬಂಧ ಬೆಳೆದು ಬರಬೇಕು. ದಶರಥ ಮಹಾರಾಜರಿಗೆ ವರ್ತಮಾನ ಮುಟ್ಟಿ ಅತಿ ವೈಭವದಿಂದ ಆ ಗಂಡಿನ ಕಡೆಯವರು ಆಗಮಿಸಿದ್ದಾರೆ. ಗುಡಿಬಿಡಾರುಗಳು ಸಿದ್ಧವಾದವು. ಋಷಿ ಮುನಿಗಳು ಜ್ಞಾನಿಗಳು ಒಂದೆಡೆ ಸೇರಿದ್ದಾರೆ. ಮಂಗಳ ಮುಹೂರ್ತ ಸಿದ್ಧವಾಗತಕ್ಕಂತಹ ಕಾಲ. ಮಘಾ ಶಚ್ಯ ಮಹಾ

ಶತಾನಂದರು, ವಸಿಷ್ಠಾದಿಗಳು, ವಾಮದೇವರು, ಗೌತಮರೆಯಾದಿಯಾಗಿ ಪರಸ್ಪರವಾಗಿ ವಿಚಾರ ಮಾತನಾಡಿಕೊಂಡು, ಹೇ ಮಹಾಬಾಹುವೆ, ಜನಕನೇ, ಇಂದು ಮಘಾನಕ್ಷತ್ರ, ಇಂದಿನಿಂದ ಮೂರನೇ ದಿನದ ಉತ್ತರ ಫಾಲ್ಗುನಿ ನಕ್ಷತ್ರವು ವೈವಾಹಿಕ ಕಾರ್ಯಕ್ಕೆ ಯೋಗ್ಯವಾದ್ದರಿಂದ ರಾಮ ಲಕ್ಷ್ಮಣರ ಶುಭಕ್ಕಾಗಿ ಗೋಭೂ ಸುವರ್ಣಾದಿದಾನ ಮಾಡಿಸು, ಭವಿಷ್ಯದ ಸುಖಕ್ಕಾಗಿ ಆ ದೊಡ್ಡವರ ಆಶೀರ್ವಾದಕ್ಕೆ ಇದನ್ನು ಮಾಡಿಸು ಎಂಬುದಾಗಿ ತಿಳಿಯಪಡಿಸಿದ ಬಳಿಕ ಮಧುಪರ್ಕಾರಿಗಳಿಂದ ವೈದಿಕ ವಿಳಾಸದ ಅಭಿರಂಜನೆಯಲ ಕಳ ಕಳವ ಮಾ

ವಿದ್ಯುಕ್ತವಾಗಿ ವಿವಾಹದ ಸಕಲ ಸಿದ್ಧತೆಗಳು, ಕನ್ಯಾದಾನ, ಪಾಣಿಗ್ರಹಣ, ವಿವಾಹ ಹೋಮ, ಅಶ್ವಾರೋಹಣ, ಸಪ್ತಪದಿ, ಅರುಂಧತಿ ದರ್ಶನಾದಿ ವಿಧಿವತ್ತಾಗಿ ಆ ಲಕ್ಷ್ಮೀನಾರಾಯಣರಿಗೆ, ಸೀತಾರಾಮರಿಗೆ ಪ್ರಪಂಚದ ಮಹದಾದರ್ಶವನ್ನು ಕಾಣಿಸಲೋಸ್ಕರವಾಗಿ ಆ ಮಾನುಷ ರೂಪವನ್ನು ಧರಿಸಿ ಬಂದ ರಾಮಚಂದ್ರ ಸೀತೆಯೊಂದೊಡಗೂಡಿ ಸಮಕ್ಷಮಗ್ನೆ

ಕ್ವಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತ ಸದು. ಜನಕರಾಜ ಕನ್ಯಾದಾನ ಮಾಡುವಾಗ ಜಗಜ್ಜನನೆಯಾದಂಥ ಲಕ್ಷ್ಮಿಯನ್ನ ದೇವರ ಕೋಣೆಯಲ್ಲಿ ನಿಲ್ಲಿಸಿ ದಟ್ಟವಾಗಿ ಅರಸಿನ ಕುಂಕುಮವನ್ನು ಹರಡಿ

ಅದರ ಮೇಲೆ ಸೀತಾದೇವಿಯನ್ನು ನಿಲ್ಲಿಸಿ ಅವಳ ದಿವ್ಯ ಪಾದಗಳು ಕುಂಕುಮದಲ್ಲಿ ಮೂಡಿದ ಮೇಲೆ ಅವಳನ್ನು ದಾನಕ್ಕೆ ತರ್ತಾನೆ. ತಾಯೇ ಲಕ್ಷ್ಮಿ, ನಿನ್ನ ಹೀಗೆ ದಾನ ಮಾಡ್ತೇನೆ, ನಮ್ಮೆಲ್ಲ ಮುನಿ ಬೇಡ, ಸದಾ ನಿನ್ನ ಸನ್ನಿಧಾನ ಇಲ್ಲಿದೆ ಅಂತ ತಿಳ್ಕೊಂಡು, ಇಯಂ ಸೀತಾ ಮಮ ಸುತ, ಪ್ರತಿಜ್ಞಾಬದ್ಧವಾಗಿ ತನ್ನ ಕನ್ಯೆಯನ್ನು ದಾನ ಮಾಡತಕ್ಕಂಥ ಕಾಲ. ಜನಕನ ಕಣ್ಣಂಚಿನ ನೀರು ಮೂಡಿದೆ. ಸರ್ವಸಂಗ ಪರಿತ್ಯಾಗಿಯಾದ ಜನಕನಿಗೆ ಆ ಮಗಳನ್ನು ದಾನ ಮಾಡಿ ಕೊಡುವಾಗ ಇಂಥ ಕಣ್ಣೀರು ಬರುತ್ತದಾದರೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಕೊಡುವಾಗ ತಂದೆ ತಾಯಿಗಳಿಗೆ ಎಷ್ಟು ದುಃಖ. ಆದರೂ ಕೂಡ ಧರ್ಮ ಕಾರ್ಯಕ್ಕಾಗಿ ಧರ್ಮ ಪ್ರಜಾಸಿದ್ಧಿರ್ಥವಾಗಿ ಮಗುವನ್ನು ದಾನ ಮಾಡ್ತಾರೆ. ಸೀತಾದೇವಿಯನ್ನು ದಾನ ಮಾಡಿದ ಬಳಿಕ ಬಳಿಯಲ್ಲಿ ಕುಳ್ಳಿರಿಸಿ ಮಗಳನ್ನು ಮುದ್ದಿಸಿ ಒಪ್ಪಿಸಿಕೊಡತಕ್ಕಂಥ ಕಾಲದಲ್ಲಿ ಉಪದೇಶ ಮಾಡ್ತಾನೆ ಮಗಳಿ, ನೀನು ಎಲ್ಲವನ್ನು ತಿಳಿದವಳು,

ಸುಕನ್ಯಾಂ ಧನಂ ಬಹು ಗವಾಂಶತ ಸಹಸ್ರಾಣಿ ಬಹೂನಿ ಮಿಥಿಲೇಶ್ವರ. ಅಪಾರ ಸಂಪತ್ತನ್ನು ದಾನ ಮಾಡಿಕೊಟ್ಟು ಮಂಗಳ ಮುಹೂರ್ತದಲ್ಲಿ ದಂಪತಿಗಳನ್ನು ಕಳುಹಿಕೊಡುವಾಗ ಮನಸ್ಸಿಗತಿ ದುಃಖವಾಗ್ತದೆ. ಆದರೂ ಅನಿವಾರ್ಯವಾದ ಕಾರ್ಯ, ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯ ನಡೆಯಬೇಕು ಅಂತ ಬೀಳ್ಕೊಡ್ತಾರೆ. ಮಾರ್ಗದಲ್ಲಿ ಭಾರ್ಗವರಾಮರನ್ನು ಒಲಿಸಿ ಮಂಗಳ ಮುಹೂರ್ತದಲ್ಲಿ ಅಯೋಧ್ಯ ಪ್ರವೇಶ ಮಾಡುವಾಗ ಕರಕರೆದು ಗೌರವಿಸ್ತಾರಂತೆ ರಾಮ.

ಒಬ್ಬ ರಾಮನನ್ನ ಇಷ್ಟು ಹೆಸರಿಂದ ಕರೆಯುತ್ತಾರೆ. ರಾಮ ಅಂತ ಕರೆಯೋದು ಯಾರು? ಇನ್ಯಾರಿಗ ಅಧಿಕಾರ ಇಲ್ಲ, ದಶರಥ ಮಾತ್ರ ಹಾಗೆ ಕರೆಯುತ್ತಾರೆ. ರಾಮಭದ್ರ ಅಂತ ಕರೆಯತಕ್ಕಂಥಳು ಕೌಸಲ್ಯ, ರಾಮಚಂದ್ರ ಅಂತ ಕರೆಯತಕ್ಕಂಥಳು ಕೈಕೆ. ವೇಧಸೇ ಸೃಷ್ಟಿಯಾದಿಗಳಿಗೆ ಕಾರಣ ಅಂತ ಋಷಿಮುನಿಗಳು ಕರೆಯುತ್ತಾರೆ. ರಘುನಾಥ ವಶಿಷ್ಠರು ಮಾತ್ರ ಹಾಗೆ ಕರೆಯೋ, ನಾಥ ಸೀತಾದೇವಿ ಮಾತ್ರ ಹಾಗೆ ಕರೆಯುತ್ತಾಳೆ. ಸೀತಾಪತೆ ಹೀಗೆ ಕರೆಯೋದು ಯಾರು ಅಂದರೆ, ಮಿಥಿಲಾನಗರದಿಂದ ಬಂದಂಥ ಸಾವಿರಾರು ಮಂದಿ ರಾಮನನ್ನು ಕಂಡ ಕ್ಷಣ ಇವನನ್ನು ಸೀತಾಪತಿ, ಸೀತಾಪತಿ ನಮ್ಮ ಸೀತೆಯ ಗಂಡ ಅಂತ ಕರೀತಾರೆ. ಇಷ್ಟು ನಾಮಗಳಿಂದ ಕರೆಯಲ್ಪಡತಕ್ಕಂಥ ರಘುರಾಮಚಂದ್ರಮನು ಜಾನಕಿಯಿಂದೊಡಗೂಡಿ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಸಕಲ ಜನಮನಕ್ಕ ಆನಂದ ಕೊಡ್ತಾ ಸಂತೋಷ ಉಂಟು ಮಾಡ್ತಾರಂತೆ. ಅಂಥ ರಘುರಾಮಚಂದ್ರನ ಮಂಗಲ ಮೂರ್ತಿಯ ಚಿಂತನ ಮಂಥನಗಳು ಇಡೀ ಲೋಕಕ್ಕೆ ಕಲ್ಯಾಣವನ್ನು ಕಳಿಸ್ತಾವಂತೆ. ಅಂಥ ಸೀತಾರಾಮನಿಗೆ

ಇದುವರೆಗೆ ಭದ್ರಗಿರಿ ಅಚ್ಯುತ್ ದಾಸ್ ಅವರಿಂದ ಕಥಾ ಕಾಲಕ್ಷೇಪ ಕೇಳಿದಿರಿ. ಪ್ರಸಂಗ ಸೀತಾ ಕಲ್ಯಾಣ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು

0: ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸಚಿನ್ ಜಿಗರ್ ಅವರು ಸಂಗೀತ ನೀಡಿ ಹಾಡಿರುವ ಪರಂ ಸುಂದರಿ ಚಿತ್ರದ ಗೀತೆ, ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ.

0: ಪ್ಯಾರವೇ.
1: ಜಾಸ್ಮಿನ್ ಸ್ಯಾಂಡ್ಲಾಸ್ ಮತ್ತು ಸತೀಂದರ್ ಸರ್ತಾಜ್ ಅವರು ಸಾಹಿತ್ಯ ರಚಿಸಿ ಹಾಡಿರುವ ದುರಂದರ್ ದ ರಿವೆಂಜ್ ಚಿತ್ರದ ಗೀತೆ, ಸಂಗೀತ ಶಾಶ್ವತ್ ಸಚ್ದೇವ್.

ಜುಬಿನ್ ನೌಟಿಯಾಲ್ ಮತ್ತು ನೀತಿ ಮೋಹನ್ ಹಾಡಿರುವ ಸತ್ಯಮೇವ ಜಯತೆ 2 ಚಿತ್ರದ ಗೀತೆ, ಸಾಹಿತ್ಯ ಮನೋಜ್ ಮುಂತಾಶರ್ ಮತ್ತು ನಾಜಿರ್ ಕಜ್ಮಿ, ಸಂಗೀತ ರೋಚಕ್ ಕೊಹ್ಲಿ.

ಗಾಯಕ ಜೋಡಿ ಪಪೂನ್ ಮತ್ತು ರೋಂಕಿಣಿ ಗುಪ್ತಾ ಹಾಡಿರುವ ಸೂಯಿದಾಗ ಚಿತ್ರದ ಗೀತೆ, ಸಾಹಿತ್ಯ ವರುಣ್ ಗ್ರೋವರ್, ಸಂಗೀತ ಅನು ಮಲೇಕ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯವಾಗುತ್ತಲಿದೆ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: Good afternoon. News Headlines for this hour. Prime Minister Narendra Modi launches next phase of regional air connectivity scheme Vikasit Uran to give fillip to air travel in Tier 2 and Tier 3 cities. Government hikes onion procurement price for price stabilization buffer by 13% to 2,125 rupees per quintal to boost farmer income.
1: ಅಂತಿಮ ಹಂತದಲ್ಲಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ಧ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.
2: ಕೂತ್ನೂರು, ಮಣಗನಹಳ್ಳಿ ಅಂಡ್ ವಿಜಯಪುರ, ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜೈನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ತ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟ್ ಅಂಡ್ ಅಸೋಸಿಯೇಟೆಡ್ ರಾಕ್ಸ್. ಮಾನೋಜೈಟ್ ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರೋಂಥ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿರೋದು 2.85 ಸ್ಕ್ವೇರ್ ಕಿಲೋಮೀಟರ್, ಅರೌಂಡ್ 750 ಎಕರ್ಸ್. ಅದರಲ್ಲಿ ಕೋರ್ ಮಿನರಲೈಸ್ಡ್ ಜೋನ್ ಬಂದು ಅರೌಂಡ್ 20 ಎಕರ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ. ಇದು
1: ಮತದಾರರ

0: ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತು ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೇನೆ ಪ್ರಸ್ತುತ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ, ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
0: ಥ್ಯಾಂಕ್ ಯು ವರ್ಷ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ ಕಾರಣ ಏನು?
1: ನಮ್ಮ ಅಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರೊಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತು, ನಾಗಾಭರಣ, ಈ ನಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ

ತಂದೆ ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ಧ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು.

0: ಇನ್ಫ್ಯಾಕ್ಟ್ ಇವರಿಬ್ರು ಮದುವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಫರ್, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವ್ರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದ್ವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ ಅದೇ ಚರ್ಚೆಗಳು. ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು, ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ.
1: ಓಲ್ಡ್ ಸ್ಟೈಲ್ ಅಂಡ್ ಕಾಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
0: ಖಂಡಿತ ಖಂಡಿತ, ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ, ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು.
1: ಪೇರೆಂಟ್ಸ್ ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು.
0: ಖಂಡಿತ ಖಂಡಿತ.
1: ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ?
0: ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದೊಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನು ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIIಗೆ ಹೋಗ್ಬೇಕು, ಅಂದ್ರೆ ಅಪ್ಪ FTII ಅಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗೆ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರಲಿಲ್ಲ, ಬೇಡ. ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ ರೆಬೆಲ್ ಮೋಡಲ್ಲಿ, ಸರಿ ನನ್ಗೆ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದ್ ಯಾವುದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜ್ ಅಲ್ಲಿದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೈನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತು ಚೆನ್ನಾಗಾಡ್ತೀಯಾ, ನಿನ್ನ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗ್ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದೇನೊಂದು ಒಂದು ವರ್ಷ ಕಳೆದ್ನಲ್ಲ, ಅದು ನನಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ, RJ ಆಗಿ ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004ರಲ್ಲಿ ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳ್ಬೇಕು, ರೇಡಿಯೋದಲ್ಲಿ ನಾವು ಬರಬೇಕು ಅಥವಾ ಓ RJ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು RJ ಆಗೋ
1: ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ RJಗಳಾಗಿ ಯಾರು ಬರ್ತಿದಾರ ಅಥವಾ RJಗಳಂತಲ್ಲ, ರೇಡಿಯೋಗೆ ಸೇರುವಂತವ್ರದ್ದು ಕೂಡ ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, RJಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿ ಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು. ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು, ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂದು ಚೂರು ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ, ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೇನು ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನ್ಗೆ ಯಾಕೆ, ಇದೇನು, ನಂದಿಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ, ಅದೆಲ್ಲ ಒಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೊಬೇಕು, ಮಾಡಬೇಕು, ಇದೊಂದು ಚೂರು ನಮ್ಗೆ ಅವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಅಂದ್ರೂ ಯಾರನ್ನೋ ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್

0: ಟ್ರಾನ್ಸ್ಮಿಷನ್ ನೀವಾಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡಿಕೊಂಡು ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದೆ ಅವಾಗ?
1: ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು ಶೂಟಿಂಗ್ ಆಯ್ತು ನಾನು ಸ್ವಿಚ್ ಆಫ್ ಆದೆ ಅನ್ನೋದನ್ನ ನೋಡೇ ಇರ್ಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಗ್ಗೆ 7 ಅವ್ರ ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳ್ ನಾವು ಅಂತ ನನ್ನ ಹಂಗೆ ಹೇಳೋದು. ಮಲ್ಕೊಳ್ಳೋಷ್ಟು ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು ನಂದು ಮುಗೀತು ಶೋ ನಾನು ಹೋಗ್ತೀನಿ, ಓಕೆ, ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು. ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರೂ ಸಾಕು ಇಷ್ಟು ಮಾಡಿದ್ರಾಯ್ತು ಇನ್ನೇನು ತಲೆ ಕೆಡಿಸ್ಕೊಳ್ಳೋದಂತ ಇರ್ತಾರೆ. ನಾನು ನಂದಲ್ದ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಒಂದ್ ಕೆಲಸ ಆಗ್ಬೇಕಾ, ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದಿ ಡೇ ಯಾರು ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
0: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
1: ಅದು ಇರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ಕೆಲವು ಗಂಡ ನನ್ ಗಂಡ ಸ್ವಲ್ಪ ಹಾಗೆ ಇದೆ ಪಾಪ, ಅವ್ನಿಗೆ ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ. ಸೊ ಅದು ಒಳ್ಳೇದೋ ಕೆಟ್ಟದ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕು ಅದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲಿ ಏನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗ ಆಗ್ತಿದೆಯಲ್ಲ ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತೀವಿ.
0: ಈಗ ನಿಮ್ದು ಉದ್ಯೋಗವನ್ನ ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
1: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮು ಇಂಗ್ಲಿಷ್ ಲಿಟ್ರೇಚರು ಈ ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗಬೇಕು ಸಮಾಜನ ಬದಲಾಯಿಸಬೇಕು ಅಂತ. 3 ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳಿರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲ ಸಲ್ಲದೆ ಅವ್ರನ್ನ ಏನೋ ಹೈಪ್ ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು
0: ಕೊಂಡಿ
1: ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರಬೇಕು. ಅದು ನೀವು ಎಂಡ್ ಆಫ್ ದ ಡೇ
0: ಶುಡ್ ಬಿ ರೆಸ್ಪಾನ್ಸಿಬಲ್,
1: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ, ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವ್ ಏನು ಓದಿದ್ರು ಓದಿ ಅಂತ ಹೇಳ್ತೀನಿ, ನಾನು ಓದ್ಬೇಡಿ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂ ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ, ಅದರಲ್ಲಿ ಒಳ್ಳೆ ತರ

0: ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವೊಬ್ಬರನ್ನ ನೋಡಿ ಇವ್ರು ಏನಪ್ಪ ಇವ್ರು ಅಂತ ಹೇಳುವಂತವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ. ನೀವು ಟೆಲಿವಿಷನ್ಗೆ ಹೋಗ್ತೀರಾ ಹೋಗ್ಬಹುದು, ರೇಡಿಯೋ ಬರ್ತೀರಾ ಬರ್ಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ ಅದು ಆಗ್ಬಹುದು, ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗೊಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು, ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾವು ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ, ನೀವು ಏನೇ ಓದಿದ್ರು. ಎಷ್ಟು ಜನ, ಸತ್ಯ ಹೇಳಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ, ನೀವು ಇದೇ ಓದಿರ್ಬೇಕು, ಇದರಿಂದನೇ ಇದಾಗಬೇಕು ಅಂತೇನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಇದು ಹಿಂಗೆ ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
1: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ. ನಾವು ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋ ಅಲ್ಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದು ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು, ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದು ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ ಆಯ್ತಾ, ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗಿವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ ನಂಗೆ, ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ. ಇಲ್ಲ ಯಾವ್ದೋ ಒಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ಸಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು.
1: ಓಕೆ,
0: ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಕೋರ್ಸ್ ತರನೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನಾ ಅಂತಂದ್ರೆ, ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವು ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕು ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸತಿ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರ್ಬೇಕೇ ಹೊರತು ಅದೇನು ನಾನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಮಾಡಲ್ಲ. ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ, ಅವ್ರನ್ನ ರೇಡಿಯೋ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ, ಆಗತ್ತೆ ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ, ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ಅವರೇ

0: ಹೆಚ್ಚಿಸಬೇಕು. ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ, ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಏನೋ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ? ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್ ಆಮೇಲೆ ಪ್ರೊಡಕ್ಷನ್ ಆ ಥರ ಎಲ್ಲ ಹೇಳ್ಕೊಡ್ತೀರಿ?
0: ನನಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದರೆ ಸ್ಕ್ರಿಪ್ಟ್ ಮಾಡಲೇಬಾರ್ದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ್ದ ಹಾಗೆ, ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲೂ ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ಲವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮಗೆ, ನೀವೇನು ಬರ್ಕೊಂಡು ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ, ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜಿ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್, ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು, ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ ಅದಕ್ಕೆ ವಾಯ್ಸ್ ಚಂದ ಮಾಡಿ ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದಾವೆ, ನೀವು ಯಾವ್ದಕ್ಕಾರು ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದ್ ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ಗೆ ಏನಾದ್ರೂ ಕೊಡ್ತಿದ್ದ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ತಿಂಕ್ ಈಗ ತುಂಬಾ ಇದರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದು ಮಾಡಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ದು ಡೂಸ್ ಅಂಡ್ ಡೋಂಟ್ಸ್ ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಗೆಸ್ಟ್ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು, ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವೊಬ್ಬರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ, ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್?
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ?
0: ಹೌದು ಹೌದು.
1: ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದು ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ, ಅಥವಾ ಎರಡು ಒಟ್ಟೊಟ್ಟಿಗೆ. ಹಾಗೆ
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ, ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ, ಸೊ ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಅ ಟೀಮ್ ಪ್ಲೇಯರ್ ಆಯ್ತಾ, ನನಗೆ ನಾನು ಅನ್ನೋದಕ್ಕಿಂತ ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಥವಾ ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು, ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟ್ ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರೂ ಅಂದ್ರೆ ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು, ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದ್ ಬಿಡ್ತಿದ್ರು, ನನ್ಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ, ನೀವು ಭಯದಿಂದ ಕೆಲಸ ಮಾಡೋದು

0: ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಅದನ್ನೇ ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ, ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ ಗಳನ್ನ ನೋಡಿದಾಗ ಸರಿ ಇಲ್ಲ ಇದು ಹೀಗ್ ಮಾಡೋದ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳ್ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಎಲ್ಲಿ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆನೂ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದೇ ರೇಡಿಯೋ ಬಂದ್ಮೇಲೆ ಬಿಟ್ಟೆ ಬಿಟ್ಟೆ ಆಕ್ಟಿಂಗು, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರು. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ. ಬಟ್
1: ವರ್ಷ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವು ಏನೇನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ. ನಮಸ್ಕಾರ.
1: ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
3: 8700014242.

ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1:00 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1:00

0: ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
3: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗತಾನ ಪಲ್ಲವಿ
3: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
7: ಆಕಾಶವಾಣಿ ಮಂಗಳೂರು. ಸಮಯ 12:35 ಇನ್ನು ಮುಂದೆ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿಎನ್. ಅವರು ಡರ್ಮೆಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಚರ್ಮ ತಜ್ಞರು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಇದರಿಂದ ಆಗುವಂತಹ ಪರಿಣಾಮಗಳು, ಇದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ
1: ಡಾಕ್ಟ್ರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದರೆ ಟ್ಯಾಟೂ ಅಥವಾ ಹಚ್ಚೆ. ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು ಎರಡು ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ. ಈ ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ, ಇದು ಹೇಗೆ? ಇದು
2: ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರ್ಬೋದು. ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂಥದ್ದು ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು. ಮುಖದಲ್ಲಿ ಬಿಂದಿಯ ಜಾಗಕ್ಕೆ, ಕೈಯಲ್ಲಿ ದೇವರ ಚಿತ್ರವ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು. ಆದರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ, ಮತ್ತು ಕಲರಲ್ಲಿ ವೇರಿಯೇಷನ್ ಬಂದಿದೆ. ಕಪ್ಪು ಹೋಗಿ ನೀಲಿ ಆಯಿತು, ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರಲಿಕ್ಕೆ ಶುರುವಾಯಿತು. ಇಡೀ ಮೈಯಲ್ಲಿ ಅಂಗಿಯಾಗಿರುವ ಚಿತ್ರಗಳು ಬರಲಿಕ್ಕೆ ಶುರುವಾಗಿದೆ. ಸೊ ಹಾಕುವಂಥ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ. ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕೂತ್ಕೊಂಡು ಹಚ್ಚೆ ಹಾಕೋದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ, ಹಚ್ಚೆ ಹಾಕೋರೇ ಇದ್ದಾರೆ. ಅದು ಪ್ರೊಫೆಷ್ನಲ್ ಆಗಿ ಮಾಡುವಂಥ ಪದ್ಧತಿ ಬರ್ತಾ ಇದೆ ಈಗ.
1: ಈ ಟ್ಯಾಟೂ ಅಥವಾ ಹಚ್ಚೆ ಹಾಕೋದ್ರಲ್ಲಿ ಅವರು ಮಾಡ್ತಾ ಇರುವಂತಹ ವಿಷಯಗಳು ಏನು? ಅದು ನಮ್ಮ ಚರ್ಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ?
2: ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂತಹ ಒಂದು ವಸ್ತುಗಳನ್ನು ತಗೊಳ್ತಾರೆ. ಪೌಡರ್ ಇರ್ಬೋದು, ಪೇಸ್ಟ್ ಇರ್ಬೋದು, ಯಾವುದೇ ಕಲರ್. ಮೊದಲು ಬರೀ ಮಸಿ ಹಾಕ್ತಿದ್ರು, ಅದು ಕಪ್ಪು ಕಲರ್ ಆಗಿ ಕೊಡ್ತಿತ್ತು. ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ಅದರಲ್ಲಿ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು. ಈಗ ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಕ್ಯಾಡಮಿಯಂ ಅಂತ ಮೆಟಲ್ಸಿಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ. ಸೊ ಆ ಪೇಸ್ಟನ್ನು ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಒಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳಿಸುವಂಥದ್ದು. ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರಲ್ಲಿ ಕೂರಿಸಬೇಕಾಗ್ತದೆ. ಅದರಿಂದಾಗಿ ಚರ್ಮ, ನಮ್ಮ ಹೊಸ ಚರ್ಮ ಬರುವ ಅದು ಉದುರಿ ಹೋಗಬಾರ್ದು, ಹಾಗೆ ಒಳಗೆ ಸಿಂಕ್ಸ್ ಆಗಬಾರ್ದು. ಅಂದರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗಬಾರ್ದು. ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನು ನಿಲ್ಲಿಸುವಂಥದ್ದು. ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂಥದ್ದು. ಬಟ್ ನಮಗೆ ಹೆಚ್ಚಾಗಿ ಆದಿತ್ಯವರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ, ಒಂದು ಧೂಳಿರುವಂಥ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡಲ್ಲಿ ತುಂಬ ಜನ ಉಗುಳುವಂಥದ್ದು ನಾವು ನೋಡ್ತೇವೆ. ಆ ಉಗುಳಿದ ವಸ್ತು ಅಲ್ಲಿ ಒಣ

0: ಆಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ, ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್, ಟಿ ಬಿ ಪೇಷಂಟ್ಸಿಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ.
1: ಈಗ ಈ ಕೆಮಿಕಲ್ ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂತದ್ದುಂಟ?
0: ಕೆಮಿಕಲ್ ಇಂದಾಗಿ ಚರ್ಮಕ್ಕೆ ಅಲರ್ಜಿ ರಿಯಾಕ್ಷನ್ ಬರ್ತದೆ, ಮತ್ತೆ ಇಡೀ ಮೈಯಲ್ಲಿ ಹಚ್ಚಿದ್ರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರಬಹುದು. ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರಬಹುದು, ಲಿವರಿನ ಮೇಲೆ ಪರಿಣಾಮ ಬರಬಹುದು, ಮತ್ತೆ ಈ ಹಚ್ಚಿದಂತ ಕಲರ್ ಇರುವಂತಹ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ, ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ, ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರಬಹುದು.
1: ನಾವು ಚುಚ್ಚಿದಾಗ ಯಾವಾಗಲೂ ಕೂಡ ಆ ಪದಾರದಲ್ಲೇ ನಿಲ್ತದ ಅಥವಾ ಅದು ಒಳಗೆ ಅಥವಾ ಹೊರಗೆ ಬರುವಂತಹ ಚಾನ್ಸ್ಗಳು ಉಂಟಾದ್ರೆ?
0: ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು, ಸ್ವಲ್ಪ ಜಾಸ್ತಿ ಒಳಗೆ ಹೋದ್ರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ, ತುಂಬಾ ಮೇಲೆ ಹಾಕಿದ್ರೆ ಅದು ಚರ್ಮದೊಟ್ಟಿಗೆ ಹೊರಗೆ ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬಹುದು. ಸೊ ಆ ಕಲರ್ ವೇರಿಯೇಷನ್ ಬರಬಹುದು.
1: ಈಗ ಇದರಲ್ಲಿ ಅಲರ್ಜಿ ಆಗುವಂತಹ ಚಾನ್ಸ್ಗಳು ಉಂಟಾ?
0: ಅಲರ್ಜಿ ಆಗೋದು ತುಂಬಾ ಜನರಿಗೆ ಇರ್ತದೆ, ಅದಕ್ಕೆ ಕಲರ್ ಅಲರ್ಜಿ ಬರುವಂತದ್ದು ಅಥವಾ ಕೆಮಿಕಲ್ಗೆ ಅಲರ್ಜಿ ಬರಬಹುದು, ಕಜ್ಜುಗಳಾಗ್ಬಹುದು, ಅಲ್ಲಿ ತುರಿಕೆ ಬಂದು ಒಣಗದಂತ ಗಾಯಗಳು ಬರಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು.
1: ಈ ಹಚ್ಚೆಯನ್ನು ಹಾಕ್ಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ? ಹೇಗೆ?
0: ಈಗ ಹೆಚ್ಚಾಗಿ ನೀವು ನೋಡಿದ್ರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟು ಆರ್ಟಿಸ್ಟ್ ಅಂತ ಹೇಳಿ ಮಾಡುವಂಥದ್ದು ಅಥವಾ ನಾರ್ಮಲ್ ಟ್ಯಾಟು ಈಗ ವಂಶ ಪಾರಂಪರವಾಗಿ ಅವರ ತಂದೆ ಕರೆದ ಕಸಬು ಟೈಪ್ ಆ ಥರ ಮಾಡಿರ್ಲಿಕ್ಕೂ ಸಾಕು, ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು. ನಿಮಗೆ ಹಾಸ್ಪಿಟ್ಲಲ್ಲಿ ಮಾಡುವಂಥದ್ದು ಕಡಿಮೆ, ಮಜದಾಗೆ ಕಾಣುವಂಥದ್ದು ಮಾಡಲಿಕ್ಕೆ ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ರು. ಆದರೆ ಈಗ ಏನಾಗ್ತದಂದ್ರೆ ಟ್ಯಾಟು ಅಥವಾ ಹಚ್ಚೆ ಹಾಕಿಸುವಾಗ ಹಾಕ್ಬೇಕಂತ ಅನಿಸ್ತದೆ, ಆದರೆ 6 ತಿಂಗಳಾಗುವಾಗ ನಮ್ಮ ಮನಸ್ಸು ಬದಲಾಗ್ಬೋದು, ಆವಾಗ ವಾಪಸ್ ತೆಗಿಬೇಕಂತ ಹೇಳೋ ಮನಸ್ಸಾಗ್ತದೆ, ಆವಾಗ ಸಮಸ್ಯೆ ಶುರುವಾಗೋದು.
1: ಈ ಟ್ಯಾಟು ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನು ಹಾಕುವಂತಹ ಒಂದು ವಸ್ತು, ನೀಡಲ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದೋ ಹೇಗೆ?
0: ಹೌದು, ಈಗ ಎಚ್ ಐ ವಿ ಹೆಪಟೈಟಿಸ್ ಬಿ ಇರುವಂತಹ ಕಾಲದಲ್ಲಿ ಸೂಜಿಯನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರದು. ಸೊ ಸ್ಟೆರಿಲೈಸ್ಡ್ ನೀಡಲ್ಸ್, ಅದು ಇಂಜೆಕ್ಷನ್ಗೆ ಚುಚ್ಚುಮದ್ದಿಗೆ ಆದರೆ ಇರಲಿ ಅಥವಾ ಹಚ್ಚ ಹಾಕ್ಲಿಕ್ಕೆ ಇರಲಿ, ನೀಡಲ್ ಸ್ಟೆರಿಲೈಸೇಷನ್ ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ದರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ.
1: ಸಾಮಾನ್ಯವಾಗಿ ಹಚ್ಚಿ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ? ಹೇಗೆ?
0: ಅದಕ್ಕೆ ಗೈಡ್ಲೈನ್ಸ್ ಅಂತ ಹೇಳಿ ಇರ್ಲಿಕ್ಕಿಲ್ಲ, ಫಾಲೋ ಮಾಡಬಹುದು ಮಾಡದಿರ್ಬಹುದು, ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತೇಳಿ ಹಾಗೆ ಇಲ್ಲ, ಅದು ಅವರವರಿಗೆ ಇಷ್ಟ ಆದ್ರೆ ಮಾಡ್ಲಿಕ್ಕೂ ಸಾಕು, ಮಾಡ್ಲೇಬೇಕು, ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು.
1: ಸರಿ, ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೆ ಏನಾದ್ರೂ ವಿದ್ಯೆಗಳು, ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಂಟಾ?
0: ಸಣ್ಣದೀಗ ಒಂದು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ನಷ್ಟು ದೊಡ್ಡ ಟ್ಯಾಟು ಆದರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡ್ಬೋದು. ಆದರೆ ಅದಕ್ಕಿಂತ ದೊಡ್ಡದಾದರೆ ಈಗ 5 ಸೆಂಟಿಮೀಟರ್, 10 ಸೆಂಟಿಮೀಟರ್, ಒಂದು ಟೀ ಶರ್ಟ್ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ದರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ, ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ. ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮೂನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟುವನ್ನು ವೇಪೊರೈಸ್ ಮಾಡಬಹುದು, ಅಂದರೆ ಅದು ಬ್ಲಾಸ್ಟ್ ಆದಾಗೆ.
1: ಈ ಟ್ಯಾಟು ತೆಗೆಯುವಂಥ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು, ಅದನ್ನು ಮಾಡಲಿಕ್ಕೆ ಮೆಥಡ್ಗಳು ಅಂತ ಏನಾದರೂ ಉಂಟಾ? ಹೇಗೆ?
0: ಹೆಚ್ಚಾಗಿ ಯೂಸ್ ಮಾಡೋದು ಎನ್ಡಿಯಾಗ್ ಲೇಸರ್ ಅಂತೇಳಿ. ಎನ್ಡಿಯಾಗ್ ಲೇಸರಲ್ಲಿ 2 ಅಥವಾ 3 ವಾರಕ್ಕೆ ಒಂದು ಸಲದಾಗೆ ಚಿಕಿತ್ಸೆ ಮಾಡಿದರೆ ಒಂದು 8-10 ಸಲ ಬೇಕಾಗ್ಬೋದು, ಮಾಡಲಿಕ್ಕೆ ಒಂದು 5-10 ನಿಮಿಷ 15 ನಿಮಿಷ ಹಿಡಿಬೋದು. ಆದರೆ 2-3 ವಾರಕ್ಕೆ ಒಂದು ಸಲದಾಗೆ ಒಂದು 8-10 ಸಲ ಬೇಕಾಗ್ಬೋದು, ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಅದು ಎಷ್ಟು ಕಲರ್ ಇದೆ, ಎಷ್ಟು ಡೆಪ್ತಲ್ಲಿದೆ, ಎಷ್ಟು ಆಳದಿಲ್ಲ ಅಂತದ ಮೇಲೆ ವ್ಯತ್ಯಾಸ ಆಗ್ಬೋದು. ಅಥವಾ ಕಲರ್, ಈಗ ಕೆಲವು ಕಲರನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರಿಗೆ ವರ್ಕ್ ಆಗೋದಿಲ್ಲ, ಹಳದಿ ಕೆಂಪು ಅದು ವರ್ಕ್ ಆಗದೇ ಇರ್ಬೋದು. ಮಸಿಯಾಗಿ ಹಾಗೆ ಒಂದು ಹಾಕುವಂಥ ಮಚ್ಚೆಗಳು ಹಚ್ಚೆಗಳು ತೆಗಿಲಿಕ್ಕೆ ಸುಲಭ.
1: ಆ ಸಮಯದಲ್ಲಿ ಅವರಿಗೆ ಈ ಥರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಏನಾದರೂ ಕೂಡ ಬೇರೆ ಎಫೆಕ್ಟ್ ಆಗುವಂಥ ಚಾನ್ಸ್ಗಳು ಉಂಟಾ?
0: ಆಗ್ತದೆ, ಸ್ವಲ್ಪ ಕೆಂಪಾಗ್ಬೋದು, ಸ್ವಲ್ಪ ತುರಿಸಿದಾಗ ಆಗ್ತದೆ, ಆ ಟ್ರೀಟ್ಮೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ, ಬಿಸಿಲಿಗೆ ಹೋದರೆ ಸ್ವಲ್ಪ ಇರಿಟೇಷನ್ ಆಗ್ಬೋದು, ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬೋದು.
1: ಈಗ ಈ 7-8 ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ?
0: ಮೊದಲಿನ ಹಾಗೆ ಎಲ್ಲರಿಗೆ ಬರುವುದಿಲ್ಲ, ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ, ಅಂದರೆ ಎಂಟಿ ನೆಗೆಟಿವ್ ಇಮೇಜ್ನಾಗೆ ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ, ಚಿತ್ರ ಹೋಗಿರ್ತದೆ, ಆ ಥರ ಪರಿಸ್ಥಿತಿ ಬರ್ತದೆ. ಸೊ ಎಲ್ಲರಿಗೆ 100% ಮೊದಲಿನ ಚರ್ಮ ಕೊಡಲಿಕ್ಕೆ ಕಷ್ಟ ಉಂಟು. ಅದರಿಂದಾಗಿ ಹಾಕೋದು ಭಾರಿ ಸುಲಭ, ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಮುಗೀತದೆ. ಅದರ ನಂತರ ತೆಗೆಯುವಂಥದ್ದು ಅದರಿಂದ ತುಂಬ ಕಷ್ಟದ ಕೆಲಸ.

0: ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಆ ತರದ ಒಂದು ಟೆಂಪ್ಟೇಷನ್
1: ಇದೆ ಇದೆ. ಆದ್ರೆ ಏನಾಗ್ತಂದ್ರೆ ಈಗ ಒಂದು ಹಚ್ಚೆ 5 ಸೆಂಟಿಮೀಟರ್ನ ಒಂದು ಹಚ್ಚೆ ಹಾಕಿದ್ದಾರೆ, ಯಾವ್ದೊಂದು ಹೆಸರು ಅಥವಾ ಎಂತ ರೆಪ್ರೆಸೆಂಟೇಷನ್ ಇರುವಂಥದ್ದು, ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದರೆ ಅದನ್ನು ಕವರ್ ಮಾಡಲಿಕ್ಕೆ ಇನ್ನೊಂದು ಹಚ್ಚೆ ಹಾಕ್ತಾರೆ.
0: ಹಾಗಿದ್ರೆ ಹಚ್ಚೆ ಹಾಕಿಸುವಾಗ ಗಮನಿಸಬೇಕಾದಂಥ ವಿಷಯಗಳೇನು?
1: ಹಚ್ಚೆ ಹಾಕುವಾಗ ಒಂದು, ನಾವು ಎಲ್ಲಿ ಹಚ್ಚೆ ಹಾಕಿಸ್ತೇವೆ, ಎನ್ವೈರನ್ಮೆಂಟ್ ಕ್ಲೀನ್ ಇದೆಯಾ ಇಲ್ವಾ. ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ, ಸೂಜಿಯಲ್ಲಿ ಮಾಡುವಂಥ ವಿಧಾನ ಆದ ಕಾರಣ, ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರ, ಸ್ಟೆರಿಲೈಸ್ಡ್ ಸೂಜಿಯ ಮತ್ತೆ ಚರ್ಮ ಕ್ಲೀನಾಗಿ ಮಾಡ್ತಾ ಇದ್ದಾರ, ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದ, ಅದರ ಮೇಲೆ ಚುಚ್ಚುತ್ತಾ ಇರೋದ, ಮತ್ತೆ ಆಫ್ಟರ್ ಕೇರ್ ಅದರ ನಂತರ ಏನು ಕೇರ್ ಮಾಡಬೇಕಾದ್ದು ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಹೆಚ್ಚು ಕಲರನ್ನು ಚಿತ್ರ ಬರೆಸಲಿಕ್ಕೆ ಹೋದರೆ ಹಳದಿ ನೀಲಿ ಅರಿಶಿನ ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬಾ ಕಷ್ಟ.
0: ಹಾಕಿಸ್ಬೇಕು ಅಂತ ಹೇಳಿದ್ರೆ 100 ಸಲ
1: ಯೋಚನೆ ಮಾಡಲೇಬೇಕು.
0: ಈ ಹಚ್ಚೆಯ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಹೇರ್ ಡೈ, ತಲೆಗೂದಲನ್ನ ಕಪ್ಪು ಮಾಡುವಂತ ಒಂದು ವಿಧಾನ. ಈ ಹೇರ್ ಡೈ ಅನ್ನ ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂತದ್ದುಂಟು. ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿ ಆಗುವಂಥದ್ದು. ಈ ತಲೆಗೂದಲು ಬಿಳಿ ಆಗ್ಲಿಕ್ಕೆ ಏನ್ ಕಾರಣ?
1: ತಲೆಕೂದಲು ಬಿಳಿಯಾಗಲಿಕ್ಕೆ ತುಂಬ ಕಾರಣ ಇದೆ. ವಂಶ ಪರಂಪರವಾಗಿ ತಲೆಕೂದಲು ಬಿಳಿಯಾಗಿರ್ಬೋದು. ಆದರೆ ಈಗ ನಾವು ನೋಡ್ತಾ ಇರೋದು ಏನಂದರೆ 10 ವರ್ಷದ ಮಕ್ಕಳಲ್ಲಿ 12 ವರ್ಷದ ಮಕ್ಕಳಲ್ಲಿ ತುಂಬ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ 40 ವರ್ಷದಲ್ಲಿ ಕೂದಲು ಬಿಳಿಯಾಗಿರ್ತದೆ, ಆದರೆ ಮಕ್ಕಳಿಗೆ 10 ವರ್ಷದಲ್ಲಿ 15 ವರ್ಷದ 20 ವರ್ಷದ ಒಳಗೆ ಬಿಳಿ ಆಗ್ತಾ ಉಂಟು. ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು, ಕ್ಯಾನೈಟಿಸ್ ಅಂತೇಳಿ. ಆದರೆ ಇದು ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಅರ್ಲಿ ಏಜಿಂಗ್ ಅಂದರೆ 20 ವರ್ಷದಲ್ಲೇ ನಾವು 40 ವರ್ಷದವರಾಗೆ. ಏಜಿಂಗ್ ಅಂತ ಹೇಳುವಂಥ ಟರ್ಮಿನಾಲಜಿ ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್, ಅಂದರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ. ಒಂದು ಮನುಷ್ಯನಿಗೆ 20 ವರ್ಷ ಆದರೂ ಸಹ ಕೂದಲಿಗೆ 40 ವರ್ಷದ ಪ್ರಾಯದ ಲೆಕ್ಕ ಅದು ಬಿಳಿ ಆದರೆ. ಸೊ ಏಜಿಂಗ್ ಅಂದರೆ ಅರ್ಲಿ ಏಜಿಂಗ್. ಸೊ ಇದು ಲೈಫ್ ಸ್ಟೈಲ್ ಚೇಂಜ್ ಇಂದಲೇ ಬರುವುದು ಹೆಚ್ಚಿನದ್ದು. ಹೆಚ್ಚು ಹೆವಿ ಫುಡ್ ಅಂದರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್, ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್, ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟು ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡೋದು, ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ದರೆ ಕೆಲವು ಏಜಿಂಗ್ ಬೇಗ ಬರ್ತದೆ. ಎಕ್ಸಾಂಪಲ್ ಹಾಲಿದು ಪ್ರಾಡಕ್ಟ್ಸ್, ಎಸ್ಪೆಷಲಿ ಪನ್ನೀರು, ಚೀಸ್, ಮಯನೀಸ್, ಈ ಥರ ಹಾಲಿಂದ ಮಾಡಿದಂಥ ವಸ್ತುಗಳು, ಶುಗರ್ ಸಹ, ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡೋದು, ಮತ್ತು ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗ ಈ ಇಂಬ್ಯಾಲೆನ್ಸಿಂದಾಗಿ ಕೂದಲು ಬಿಳಿ ಆಗ್ಬೋದು. ಇನ್ ಅಡಿಷನ್ ಟು ಅದು, ಈ ವಂಶ ಪಾರಂಪರ್ಯವಂಥದ್ದು ಬ್ಲಡ್ಡಲ್ಲಿ ಇರ್ತದೆ ಆಲ್ರೆಡಿ.
0: ಕೂದಲನ್ನು ಕಪ್ಪಾಗಿ ಬರುವಂತಹ ಕಲರ್ ಬರಲಿಕ್ಕೆ ಕಾರಣ ಏನು? ಆ್ಯಕ್ಚುಲಿ
1: ನಾರ್ಮಲಿ ನಮ್ಮ ಮೈಗೆ, ಚರ್ಮಕ್ಕೆ ಹೇಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಸ್ ಹೇಗೆ ನಮಗೆ ಚರ್ಮಕ್ಕೆ ಕಲರ್ ಕೊಡ್ತದೋ ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ. ಸೊ ಕೂದಲಿನ ಬುಡ ಕೂದಲನ್ನು ನಮಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ. ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ನಮಗೆ, ಅದನ್ನು ಬಿಸಿಲಿಂದ ಕವರ್ ಮಾಡುವಂಥದ್ದು. ಕಪ್ಪು ಕಲರ್ ಕೂದಲಲ್ಲಿದ್ದರೆ ಹೆಲ್ತಿ ಅಂತೇಳಿ ನಮಗೆ ಪರ್ಸೆಪ್ಷನ್, ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಆಂಟಿ ಆಕ್ಸಿಡೆಂಟ್ ಆಗಿ. ಮೆಲನಿನ್ನ ಕೆಲಸ ಅದು.
0: ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತೇವೆ, ಅದನ್ನು ಕಪ್ಪು ಮಾಡಬೇಕು ಅಂತ. ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬರ್ತಾರೆ, ಮುಖ್ಯವಾಗಿ ಡೈ. ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂಥದ್ದು ಅದು ಏನದು?
1: ಡೈ ಅಂತ ಹೇಳಿದ್ರೆ ಒಂದು ಟೈಪ್ ಕಲರ್, ಕೂದಲಿಗೆ ಹಾಕುವಂಥ ಈ ಕಲರ್ಗಳು, ಕಲರ್ ಕೊಡುವಂಥ ವಸ್ತುಗಳು ಹೆಚ್ಚಾಗಿ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಾಯಿದ್ದದ್ದು ಮದರಂಗಿ ಅಂತ ಹೇಳಿ ನಮ್ಮ ಊರಿನಲ್ಲಿ ಹೇಳುವಂಥದ್ದು, ಮದರಂಗಿ ಸೊಪ್ಪು, ಮೆಹಂದಿ. ನಮ್ಮ ಹಿತ್ತಲಲ್ಲಿ ಇರುವಂಥ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು. ಆದರೆ ಇದರದ್ದು ಸಮಸ್ಯೆ ಏನಂತ ಹೇಳಿದರೆ ಹುಡಿ ಮಾಡಿ ಪೇಸ್ಟ್ ಮಾಡಿ 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬ ಕಷ್ಟ, ಯಾಕಂದರೆ ಅಷ್ಟು ಸಮಯ ಯಾರತ್ರೂ ಇಲ್ಲ. ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ, ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಕೆಮಿಕಲ್ ಬೇಸ್ಡ್ ಹೇರ್ ಡೈಯಲ್ಲಿ ಉಪಯೋಗ ಏನಂತ ಹೇಳಿದರೆ ಕೂದಲು ಕಲರ್ ತಕ್ಷಣ ಬರ್ತದೆ 10 ನಿಮಿಷದಲ್ಲಿ, ಕಾಯುವ ಸಮಯ ಬರೀ 10 ನಿಮಿಷ. ಮತ್ತು ಅದು ಪರ್ಮನೆಂಟ್ ಹೇರ್ ಡೈ. ಪರ್ಮನೆಂಟ್ ಹೇರ್ ಡೈ ಅಂದರೆ ನಮಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗೆ ಬ್ರೂಮ್ ಸ್ಟಿಕ್ಕಿನಾಗಿರ್ತದೆ, ಅದರಲ್ಲಿ ತುಂಬ ಫೈಬರ್ಸ್ ಇರ್ತದೆ. ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ, ಯಾವುದು ಈ ಪರ್ಮನೆಂಟ್ ಹೇರ್ ಡೈ. ಆದರೆ ಮೆಹಂದಿ ಅದರ ಮೇಲೆ ಕೋಟ್ ಮಾಡ್ತದೆ, ಅದರ ಕೂದಲಿನ ಒಳಗೆ ಹೋಗುದಿಲ್ಲ. ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗಲೂ ಸ್ಮೂತ್ ಆಗಿರ್ತದೆ, ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ, ಯಾಕಂದರೆ ಅದು ಕೂದಲಿನ ಒಳಗೆ ಹೋಗುವಂಥದ್ದು.
0: ಈಗ ಈ ಹೇರ್ ಡೈಯಿಂದಾಗಿ ಏನಾದರೂ ತೊಂದರೆಗಳುಂಟ?
1: ಹೇರ್ ಡೈಯಲ್ಲಿ ಹೆಚ್ಚಾಗಿ ಬರುವಂಥ ಸಮಸ್ಯೆ ಅಲರ್ಜಿ. ಹೆಚ್ಚಿನವರಿಗೆ ಬರದೇ ಇರ್ಬೋದು, ಆದರೆ ಒಂದ್ಸಲ ಬಂದರೆ ಮತ್ತೆ ಹಾಕ್ಲಿಕ್ಕೆ ಕಷ್ಟ. ಹಚ್ಚಿದ ತಕ್ಷಣ ಒಂದು ಅಥವಾ 2 ದಿವಸದಲ್ಲಿ ತಲೆಯೆಲ್ಲ ಹುಣ್ಣಾಗಿ ನೀರು ಬರುವಂಥದ್ದು, ಚರ್ಮ ಸ್ವೆಲ್ಲಿಂಗ್ ಬರ್ತದೆ, ಚರ್ಮದಲ್ಲಿ ಊತ ಆಗ್ತದೆ, ಆ ಊತವೇ ಕಣ್ಣಿನ ಹತ್ರ ರೆಪ್ಪೆವರೆಗೆ ಬಂದು ಅದು ಕಣ್ಣು ಊದ್ಕೊಳ್ಬೋದು, ಮುಖ ಊದಿಕೊಳ್ಬೋದು, ಮತ್ತು ಜ್ವರ ಸಹ ಬರ್ಬೋದು.

0: ಇದಕ್ಕೆ ಏನಾದರೂ ಕೂಡ ಅಲರ್ಜಿಗಳಿಗೆ ಏನಾದರೂ ಪರಿಹಾರ ಅಂತ ಉಂಟಾ?
1: ಒಂದನೇದು ಹೇರ್ ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ. ಔಷಧಿ ತಿಂದು ಈಗ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದ್ರೆ ಮಾತ್ರ ಎಲ್ಲರಿಗೆ ಸಿಗುವಂತದ್ದೇ. ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋರು ತುಂಬಾ ಮಂದಿ ಇದ್ದಾರೆ. ಆದ್ರೆ ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೇದಲ್ಲ. ಯಾಕಂದ್ರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ, ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ. ಕಪ್ಪು ಕಲರಿಗೆ ಇವತ್ತು ಎಲರ್ಜಿ, ನಾಳೆ ಆಹಾರದಲ್ಲಿ ಕೆಂಪು ಕಲರು, ಅರಿಶಿನ ಕಲರು, ಬೇರೆ ಕಲರ್ಗಳಿಗೆ ಎಲರ್ಜಿ ಶುರು ಆಗ್ಬಹುದು.
0: ಇದು ಕಲರಿಗೆ ಬರುವ ಎಲರ್ಜಿಯಾ?
1: ಕಲರಿಗೆ ಬರುವ ಎಲರ್ಜಿ
0: ಅಂದ್ರೆ ಆ ಕೆಮಿಕಲ್ಗೆ ಅಂತ ಅಲ್ಲ.
1: ಕೆಮಿಕಲ್ ಇಸ್ ಎ ಕಲರ್. ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್. ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ಗಳು ಇರ್ತಾರೆ. ಅದರ ಬೇರೆ ಕಲರ್, ಕೆಂಪು ಕಲರ್ ಆಹಾರದಲ್ಲಿರುವಂತದ್ದು, ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರು, ಕ್ಷೀರದಲ್ಲಿ ಹಳದಿ ಕಲರು, ಅವೆಲ್ಲ ಕೆಮಿಕಲಿ ದೇ ಆರ್ ರಿಲೇಟೆಡ್. ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು.
0: ಈ ಫುಡ್ ಐಟಮ್ಸ್ ಅಲ್ಲೂ ಇದು ಅಲರ್ಜಿ ಆಗಿ ಮಾರ್ಪಡ್ತದೆ?
1: ಹೌದು, ರಿಯಾಕ್ಷನ್ ಅಂತೇಳಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ, ಈಗ ತುರಿಕೆ ಕಜ್ಜು ಏನಾರು ಇದ್ರೆ ಹಾಕೋದು ನಿಲ್ಲಿಸೋದು ಉತ್ತಮ.
0: ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಅಂತ ಹೇಳಿ ಏನಾದ್ರೂ ಉಂಟಾ ಅನ್ನುವಂಥದ್ದು?
1: ಹೇರ್ ಡೈಗೆ ಆಲ್ಟರ್ನೇಟಿವ್ ಆಗಿರೋದು ಇನ್ನೊಂದು ಹೇರ್ ಡೈ ಬರ್ತದೆ, ಅದು ಕೆಮಿಕಲ್ ಇದೆ, ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಿ ಕಷ್ಟ. ಅದು ಬಿಟ್ರೆ ಮದರಿಂಗೆ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ.
0: ಹೇರ್ ಡೈ ಉಪಯೋಗಿಸುವುದರಿಂದಾಗಿ ನಮಗೆ ಬೇರೆ ಯಾವುದಾದ್ರೂ ಕಾಯಿಲೆಗಳು ಇರುವಂತದ್ದು ಒಳಗೆ ಬರುವಂತಹ ಚಾನ್ಸಸ್ಗಳು ಉಂಟಾ?
1: ಹೆಚ್ಚಾಗಿ ಇಲ್ಲ, ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಹೇಳ್ತಾರೆ.
0: ಬೇರೆ ಬೇರೆ ಕಲರ್ಗೆ ಈಗ ಅಲರ್ಜಿಯನ್ನು ಉಂಟು ಮಾಡಿದ್ರೆ ಏನು ತೊಂದರೆಗಳಾಗ್ತವೆ ಅಂತ ಅನ್ನೋದು?
1: ನಮಗೆ ಈಗ ಮನೆಯಲ್ಲೇ ಏನೊಂದು ಕಲರ್ಡು, ಈಗ ಅರಿಶಿನದ ಕೊಂಬು ತಂದು ನಾವೀಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿ ಆಗಿದೆ. ಎಲ್ಲರೂ ಈಗ ಅರಿಶಿನ ಪುಡಿಯೇ ತರೋದು ಅಂಗಡಿಯಿಂದ. ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರೋದು, ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು, ಕೆಂಪು ಕಲರ್ ಇರ್ಬೋದು. ಅರಿಶಿನ ಅಂತೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರ್ಬೋದು. ಅರಿಶಿನ ಕಲರಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್ ಅಲ್ಲದಿದ್ರು ಅದು ಹೆಚ್ಚು ಕಾಣಲಿಕ್ಕೆ, ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರ್ಬೋದು. ಅದಕ್ಕೆ ಎಲರ್ಜಿ ಇದ್ರೆ ನಮ್ಗೆ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ಡಲ್ಲಿ ಈಗ ಒಂದು 10-12 ಊಟದ ಐಟಮ್ಸ್ ಇದ್ರೆ ಒಂದು 7-8 ಕಲರ್ ಇರ್ತದೆ, ಅದನ್ನೆಲ್ಲ ತಿನ್ನೋದೇ ಕಷ್ಟ. ಮೈಗೆ ಮನೆಗೆ ಬಂದು ಒಂದು ದಿವಸ 2 ದಿವಸದಲ್ಲಿ ಮೈ ಎಲ್ಲ ಕಜ್ಜಾಗ್ಲಿಕ್ಕೆ ಶುರು ಆಗ್ತದೆ.
0: ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಬೇರೆ ಇದು. ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ?
1: ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು, ಹೇರ್ ಡೈ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ.
0: ಈಗ ಈ ಹೇರ್ ಡೈ ಹಾಗೆ ನಮಗೆ ಒಂದು ತಲೆ ಬಿಳಿ ಆಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತದ್ದು ಮೈಯಲ್ಲಿರುವಂತಹ ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್. ಇದು ಬರ್ಲಿಕ್ಕೆ ಕಾರಣಗಳೇನು?
1: ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು. ಅಂದ್ರೆ ನಮ್ಮ ಮೈಯಲ್ಲಿರುವಂತ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್, ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ, ಅದನ್ನು ನಮ್ಮ ಮೈಯಲ್ಲಿರುವಂತ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ. ಅಂದ್ರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಅನ್ನೇ ಅದು ಸಾಯಿಸ್ತದೆ, ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ.
0: ಇದಕ್ಕೆ ಏನಾದರೂ ಪರಿಹಾರಗಳು ಅಂತ ಏನಾದರೂ ಉಂಟಾ?
1: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್ ಅದೇ ರೀತಿ. ಆಟೋಇಮ್ಯೂನ್ ಆದರೂ, ಇದು ಆಟೋಇಮ್ಯೂನ್ ಆದರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈಗ ವ್ಯಾಯಾಮ ಮಾಡುವಂಥದ್ದು, ವೆಯ್ಟ್ ಅನ್ನು ಮೇಂಟೈನ್ ಮಾಡುವಂಥದ್ದು, ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ ಈಗ ನಮಗೆ ಎಷ್ಟು ಈಗ ನಾವು ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂಥ ಕೆಲಸಗಳನ್ನು ಮಾಡಿದರೆ, ಈಗ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂಥದ್ದು ಆ ಥರ ಇದ್ದರೆ ಸ್ವಲ್ಪ ಹೆಚ್ಚು ತಿಂದರೂ ಏನಾಗುವುದಿಲ್ಲ. ಕಡಿಮೆ ಕೆಲಸ ಮಾಡೋದಿದ್ರೆ ಆಹಾರ ಕಡಿಮೆ ಬೇಕು. ಅದರ ಹೆಚ್ಚು ಕಮ್ಮಿ ಆದರೆ ಇಂಥ ಪ್ಯಾಚಸ್ ಬರಲಿಕ್ಕೂ ಸಾಧ್ಯತೆ ಇದೆ. ಎಸ್ಪೆಷಲಿ ಹಾಲಿನ ವಸ್ತುಗಳು, ಹಾಲಿನ ವಸ್ತುಗಳು ಹೆವಿ ಇರ್ತದೆ. ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್. ಪನ್ನೀರ್ ಅಂದರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ. ಆದರೆ 4 ಅಥವಾ 5 ಕ್ಯೂಬ್ ಪನ್ನೀರ್ ಆಗಬೇಕಿದ್ರೆ ಅದರಲ್ಲಿ 3/4 ಲೀಟರ್ ಹಾಲಿರ್ತದೆ. ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರ್ ಆಗಿ ಮಾಡುವಂಥದ್ದು. ಸೊ 3/4 ಲೀಟರ್ ಹಾಲು ಕುಡಿದ್ರೆ ನಮಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ ಅದನ್ನು ನಾವು ಫಸ್ಟ್ ನೋಡಬೇಕು. ನಮಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬಹುದು.
0: ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು. ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್?
1: ಹೆಚ್ಚಾಗಿ ಹೆವಿ ಅಥವಾ ರಿಚ್ ಫುಡ್, ಹೆವಿ ಫುಡ್, ಹಾಲಿನಂಥ ವಸ್ತುಗಳು ಅಥವಾ ಸಕ್ಕರೆ ಇರುವಂಥದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋಇಮ್ಯೂನ್ ಪ್ರೊಸೆಸಸ್ ಶುರು ಆಗ್ಬೋದು. ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂಥ ಸೆಲ್ಲನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂಥದ್ದು ತುಂಬ ಕಾಮನ್ ಆಗಿ ನೋಡ್ತೇವೆ ಈಗ. ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು. ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು 5-10 ಕೆಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ. ಒಂದು ವರ್ಷದಲ್ಲಿ 10 ಕೆಜಿ ಹೆಚ್ಚಾಗಿದೆ. ಅದರ ನಂತರ ಅವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಆಗುವಂತ ಕಂಡೀಷನ್ಸ್ಗಳು ಹೆಚ್ಚಾಗಿದೆ.
0: ಇದಕ್ಕೇನಾದರೂ ಕೂಡ

0: ಔಷಧಿಗಳು ಇಂಥದ್ದೇನಾದರೂ ಪರಿಹಾರಗಳುಂಟ?
1: ಇದೆ, ನಾರ್ಮಲ್ ಕ್ರೀಮ್ಸಿಂದ ಹಿಡಿದು ಬೇರೆ ಬೇರೆ ನಮೂನೆಯ ಮಾತ್ರೆಗಳು ಬರ್ತದೆ. ಫೋಟೋಥೆರಪಿ ಅಂತೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ, ಕೆಲವು ಇಂಜೆಕ್ಷನ್ಸ್ ಇದೆ. ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜಲ್ಲಿ ಅಂದರೆ ಕಾಯಿಲೆ ಶುರುವಾಗುವಾಗಲೇ ಮಾಡಿದರೆ ಹತೋಟಿಗೆ ಬರಬಹುದು.
0: ಆದರೆ ಇದು ಅಡ್ವಾನ್ಸ್ ಆದರೆ ಕಷ್ಟ,
1: ಕೆಲವರಿಗೆ ಸಹಾಯ ಆಗ್ತದೆ, ಆದರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗೆ ಇಡೀ ಮೈ ವೈಟ್ ಆಗಿಬಿಡ್ತದೆ.
0: ಯಂಗ್ಸ್ಟರ್ಸಲ್ಲೇ ಹೆಚ್ಚಾಗಿ ಕಾಣುವಂಥ ಈ ಮೊಡವೆ ಬರಲಿಕ್ಕೆ ಏನು ಕಾರಣಗಳು?
1: ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲಸೆನ್ಸ್ ಏಜ್, ಈಗ 12-13 ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದರೆ ಅವರಿಗೆ ಪಿರಿಯಡ್ ಶುರು ಆಗ್ತದೆ, ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಆ ಏಜಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ, ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರೋದು ಕಾಮನ್. ಅಂದರೆ ಬರುವುದಿಲ್ಲ ಅಂತೇನಿಲ್ಲ, ಒಂದು 14-15 ವರ್ಷ ಆಗುವಾಗ ಒಂದು 4-5 ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ.
0: ಹೌದು,
1: ಆದರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚ್ಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದರೆ, ಹೆಚ್ಚು ಸಕ್ಕರೆ ಇರುವಂಥದ್ದು, ಹಾಲಿರುವಂಥದ್ದು, ಮತ್ತು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಆಗ್ತದೆ. 50-100 ಮುಖದಲ್ಲಿ, ಬೆನ್ನು, ಎದೆಯಲ್ಲಿ, ಕೈಯಲ್ಲಿ, ತೋಳಲ್ಲೆಲ್ಲ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ, ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ. ಅದು ಸರಿಪಡಿಸುವಂಥ ಸಮಸ್ಯೆ ಅದು. ಅದನ್ನು ಹತೋಟಿಗೆ ತಂದರೆ ಆ ಕಲೆಗಳನ್ನು ನಿಯಂತ್ರಿಸ್ಬೋದು.
0: ಈಗ ಇದು ಫಸ್ಟಿಗೆ ಕಂಡ ಕೂಡಲೇ ಎಲ್ಲರಲ್ಲಿ ಇರುವಂಥದ್ದು ಅಂತ ಹೇಳಿ ಬಿಡುವಂಥದ್ದು ಕೂಡ ಉಂಟು. ಇದಕ್ಕೇನಾದರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸನ್ನು ತಗೊಂಡ್ರೆ ಕಡಿಮೆ ಮಾಡುವಂಥದ್ದು ಉಂಟು ಆಗ್ಬೋದಾ?
1: ಅದೇ, ಮೊಡವೆಯಲ್ಲಿ 4 ಸ್ಟೇಜ್. ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತು ರೆಡ್ ಸ್ಟೇಜ್, ಮತ್ತು ಕೀವು ಆಗಿರುವಂಥದ್ದು, ಮತ್ತು ಕಲ್ಕಟ್ಟಿದಾಗೆ ಗಂಟುಗಳ ಹತ್ರ ಬರುವಂಥದ್ದು, ಕೀವು ಗುಳ್ಳೆಗಳು, ಸೋರುವಂಥ ದೊಡ್ಡ ಕಲ್ಕಟ್ಟಿದಂಥದ್ದು ಕಲೆಗಳು. ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂಥದ್ದೇ, 15-25 ವರ್ಷದಲ್ಲಿ ಬರುವಂಥ ವಿಷಯವೇ. ಅದು ಏನು ಮಾಡಬೇಕಾಗಿಲ್ಲ, ಯಾಕೆಂದರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ, ಅಲ್ಲಿಗೆ ಅದು ಗುಣ ಆಗ್ತದೆ, ಅದು ಕಲೆಯೂ ನಿಲ್ಲುವುದಿಲ್ಲ. ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿ ಅವ್ರು ಬರುವಂಥದ್ದು, ಕೆಂಪು ಕಲೆಗಳ ಕೆಂಪು ಗುಳ್ಳೆಗಳಾಗಿ ಬರುವಂಥದ್ದು, ಕಲ್ ಕಟ್ಟಿದಾಗೆ ಬೀಜದಾಗೆ ಚರ್ಮದ ಒಳಗೆ ಬಂದಾಗ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ.
0: ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟ, ಹೇಗೆ?
1: ಔಷಧಿಗಳಿದೆ, ಅದು ಈಗ ಕಿವು ಗುಳ್ಳೆ ಆದರೆ ಆಂಟಿಬಯೋಟಿಕ್ ಇರ್ತದೆ, ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ. ಅಂದರೆ ಹಚ್ಚುವಂಥದ್ದಿದೆ, ಹೊಟ್ಟೆಗೆ ತಗೊಳ್ಳುವಂಥದ್ದಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತದೆ, ಮತ್ತು ಕಲೆಗಳನ್ನು ನಿಯಂತ್ರಿಸಬಹುದು.
0: ಈ ಕಲೆಗಳು ಉಳ್ಕೊಂಡ್ರೆ ಅದನ್ನು ತೆಗೆಯುವಂಥದ್ದು ಕೂಡ ಔಷಧಿಗಳಿದ್ದಾವೆ?
1: ಇದ್ದಾವೆ. ಅಂದರೆ ಈಗ ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದರೆ ಹಚ್ಚುವಂಥ ಕ್ರೀಮ್ಗಳು ಕೊಡ್ಬೋದು ಕಲೆಗಳಿಗೆ. ಅದರ ನಂತರಕ್ಕೆ ಆದರೆ ಲೇಸರ್ ಚಿಕಿತ್ಸೆ ಬೇಕಾಗ್ಬೋದು, ಡರ್ಮ ರೋಲರ್ ಅಂತರ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಸೂಜಿ ಚಿಕಿತ್ಸೆ. ಸೂಜಿಯ ತುದಿಯಲ್ಲಿ ಕರೆಂಟ್ ಬರ್ತದೆ, ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ತುಂಬ ಥರದ ಆ ಥರದ ಔಷಧಿಗಳಿದೆ, ಚಿಕಿತ್ಸೆಗಳು. ಆದರೆ ರಿಸಲ್ಟ್ ಲೇಟ್ ಆದಷ್ಟು ನಿಮಗೆ ಒಂದು 30-50% ಅಷ್ಟೇ ವ್ಯತ್ಯಾಸ ಆಗ್ಬೋದು. ಅದನ್ನು ಒಂದು 4-5 ಸಲ ಆಗಿ ಮಾಡಬೇಕಾಗ್ತದೆ, ತಿಂಗಳಿಗೆ ಒಂದು ಸಲದಾಗೆ 5-6 ಸಲ ಮಾಡಬೇಕಾಗ್ತದೆ. ಅದರ ಬದಲಿಗೆ ಆ ದೊಡ್ಡ ಕಿವು ಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದರೆ ಆ ಸ್ಕಾರ್ ಸ್ಟೇಜಿಗೆ ಹೋಗುವುದಿಲ್ಲ, ಕಲೆಗಳಾಗುವುದಿಲ್ಲ.
0: ಈ ಪ್ರಿವೆಂಟ್ ಮಾಡೋದು ಅಂದರೆ ಹೇಗೆ?
1: ಅದು ಎಕ್ಸಸೈಸ್ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನು, ಮತ್ತು ಸೆಕೆಂಡ್ ಸ್ಟೇಜಸ್ ಎಲ್ಲ ಎಸ್ಪೆಷಲಿ ಆ ಕಿವು ಗುಳ್ಳೆಗಳಿರುವಾಗಲೇ ಔಷಧಿ ಮಾಡಿದರೆ, ಹಚ್ಚುವಂಥದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ತಗೊಂಡ್ರೆ ಕಲೆಗಳಾಗೋದು ತುಂಬ ಕಡಿಮೆ ಆಗುತ್ತೆ.
0: ಫುಡ್ಡಿನಿಂದಾಗಿ ಏನಾದರೂ ಕೂಡ ಬರುವಂಥ
1: ಫುಡ್ಡಿಂದು ಅದೇ, ಹೆಚ್ಚಾಗಿ ಸ್ವೀಟಿಷ್ ಫುಡ್ ಮತ್ತು ಹಾಲಿನ ಐಟಮ್ಸ್, ಅಥವಾ ಕೆಲವರೀಗ ಜಿಮ್ಮಿಗೆ ಹೋಗುವವರು ಆ ಏಜಲ್ಲಿ 18-20 ವರ್ಷದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ. ಅವರ ಫ್ರೆಂಡ್ಸ್ ಸೀನಿಯರ್ಸ್ ಯಾರು ನೋಡಿರ್ತಾರೆ, ಅದರಲ್ಲಿ ವೇ ಪ್ರೋಟೀನ್ ಅಥವಾ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್, ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು. ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ, ಅಂತದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗ್ಬೋದು.
0: ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ. ಬೇಕಾದಂತಹ ಒಂದು ಔಷಧಿಗಳು, ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಒಂದು ವಿಭಾಗದ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಇಡೀ ದೇಹಕ್ಕಿಡೀ ಎಫೆಕ್ಟ್ ಆಗುವಂಥ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ತಾಗುವಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಇವುಗಳು ಈ ನಿಮ್ಮ ಈ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ, ಹೇಗೆ?
1: ಹೌದು, ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತೇಳಿ ಬರ್ತಿತ್ತು. ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಚರ್ಮದ ಎಸ್ಪೆಷಲಿ ಎಲರ್ಜಿಗೆ ಸ್ಕಿನ್ನಿಗೆ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ಇರ್ಬೋದು. ಈಗ ಏನಾಗಿದೆ ಅಂದರೆ ಈಗ

0: ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ. ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್, ಟಾರ್ಗೆಟ್ ಅಂದರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆಕ್ಷನ್ ಆಗುವಾಗಂತ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು. ಈಗೀಗ ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಪಾಲು ಹೆಚ್ಚಿರ್ಬೋದು,
1: ಸರಿ,
0: ಅದು ಹೆಚ್ಚು ಉಪಯುಕ್ತ ಇರ್ಬೋದು. ಆದರೆ ಒಂದು ಸಮಸ್ಯೆ ಅಂದರೆ ಈಗ ಹೊಸ ಔಷಧಿ ಆದ ಕಾರಣ ಹೆಚ್ಚು ಕಾಸ್ಟ್ಲಿ.
1: ಒಳ್ಳೆಯದು ಡಾಕ್ಟರ್ ಗಿರೀಶ್ ಅವರೇ, ಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಕೆಲವು ಸಮಸ್ಯೆಗಳು, ಜೊತೆಗೆ ಕೆಲವು ಉಂಟು ಮಾಡಿದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು, ಹಾಗೆ ಅದಕ್ಕೆ ಪರಿಹಾರ, ಇವುಗಳನ್ನು ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ ಅವರು.
2: ಗ್ರಾಮೀಣ ಅಂಚೆ ಯೋಜನೆ, ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು, ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು, ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು, ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ, ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್

0: ಯೋಜನೆ. ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ 15-20 ವರ್ಷಗಳ ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು 5 ವರ್ಷಗಳ ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

0: ನನ್ನ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ. ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳನ್ನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಗಂಟೆಗಳಾಗಲಿದೆ. ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ಧಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8ರಿಂದ 10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು

0: ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ ಒಂದರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ ಒಂದೇ ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿ ಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕ

0: ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಕಾರ್ಯಕ್ರಮ ಸ್ವರ ಮಾಧುರ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ
2: ಹಾಲು ನಿರ್ಮಾಣ ಬೇಕು, ನಿರ್ಮಾಣ

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದೀರ್ಘ ಎಚ್ ಕೆ ನಾರಾಯಣ ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ಬೊಕ್ಕಸದ ಚಿಕ್ಕಣ್ಣ ಅವರ ಗೀತೆ.

ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಚ್ ಕೆ ನಾರಾಯಣ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಆಕಾಶವಾಣಿ ಮಂಗಳೂರು. ಚಕೋರಿ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಮೊದಲಿಗೆ ಮೈನಾ ಚಿತ್ರಕ್ಕಾಗಿ ಕೋರಿಕೆಯನ್ನು ಸಲ್ಲಿಸಿದವರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿ ಗ್ರಾಮದಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು. ಇವರೆಲ್ಲರಿಗಾಗಿ ಕೇಳಿ ಇದೀಗ ಮೈನಾ ಚಿತ್ರದ ಗೀತೆ. ಹಾಡಿರುವ ಗಾಯಕ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಗೀತರಚನೆ ಕವಿರಾಜ್, ಸಂಗೀತ ಜೆಸ್ಸಿ ಗಿಫ್ಟ್.

ಟಿಪ್ಪು ಮತ್ತು ಸಂಗಡಿಗರು ಹಾಡಿರುವ ಮುಗಿಲ್ ಪೇಟೆ ಚಿತ್ರದ ಹಾಡಿಗಾಗಿ ಸಂದೇಶವನ್ನ ಕಳಿಸಿದವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲ ತೇಲಿ ಮತ್ತು ಮನೆಯವರು. ಇದೀಗ ಕೇಳಿ ಮುಗಿಲ್ ಪೇಟೆ ಚಿತ್ರದ ಗೀತೆ. ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಶ್ರೀಧರ್ ವಿ ಸಂಭ್ರಮ್, ಹಾಡಿದವರು ಟಿಪ್ಪು ಮತ್ತು ಸಂಗಡಿಗರು.

0: ಎಕ್ಕ ಚಿತ್ರದ ಹಾಡಿಗಾಗಿ ಕೋರಿಕೆ ಸಲ್ಲಿಸಿದ್ದಾರೆ ಮಂಜೇಶ್ವರ ಮೀಯ ಪದವಿನ. ಕೂಳೂರು ಚಿನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯ, ಸ್ಕೃತಿಕ್ಷ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಮತ್ತು ಸ್ನೇಹಿತರಾದ ಚಂದ್ರಶೇಖರ ಮೀಯ ಪದವು. ಇವರೆಲ್ಲರಿಗಾಗಿ ಇದೀಗ ಕೇಳಿ ಎಕ್ಕ ಚಿತ್ರದ ಗೀತೆ. ಹಾಡಿರುವ ಗಾಯಕರು ಆಂಟನಿ ದಾಸನ್ ಮತ್ತು ಸಂಗಡಿಗರು. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಚರಣ್ ರಾಜ್.
1: ಕಂದ್ರಾ ಜಿಲ್ಲೆ.

ರತ್ನಾಕರ ಜಯಲಕ್ಷ್ಮಿ ಮೋನಿಕಾ ಉಗೇಲ್ಬೆಟ್ಟು ಉಪ್ಪೂರಿನಿಂದ ಯಜಮಾನ ಚಿತ್ರದ ಹಾಡಿಗಾಗಿ ಎಸ್ಎಂಎಸ್ ಅನ್ನು ಕಳುಹಿಸಿದ್ದಾರೆ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು ಹಾಡಿರುವ ಯಜಮಾನ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರದು.

ಮೆಸೇಜ್ ಕಳಿಸಿದ್ದಾರೆ. ಸುಳ್ಯ ತಾಲೂಕು ಇಂದ್ರಾಜೆಯಿಂದ ಲೋಕೇಶ್ ಆಚಾರ್ಯ ಇಂದ್ರಾಜೆ, ಲೋಹಿತ್ ಆಚಾರ್ಯ, ಸೌಮ್ಯ ಲೋಹಿತ್, ಆರಾಧ್ಯ ಅಕ್ಷಜ್, ನಾರಾಯಣ ಆಚಾರ್ಯ, ಲೋಲಕ್ಷಿ ನಾರಾಯಣ, ಅನ್ವಿತ್, ಅದ್ವಿತ್, ಅಪ್ಪ ಮತ್ತು ಅಮ್ಮ. ಇದೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಗಲಾಟೆ ಅಳಿಯಂದರು ಚಿತ್ರದ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ದೇವ ಅವರದು.

ಲಿಫ್ಟ್ ಕೊಡ್ಲಾ ಚಿತ್ರದ ಹಾಡಿಗೆ ಕೋರಿಕೆಯನ್ನ ಸಲ್ಲಿಸಿದವರು ರಾಘವ ಮಣಿಯಾಣಿ, ಶಕುಂತಲಾ, ಮಕ್ಕಳಾದ ಪ್ರೀತಂ ಮತ್ತು ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ. ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಹಾಡಿರುವ ಈ ಗೀತೆ ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಮನೋಹರ್ ಅವರದು.

0: singer of Chhattisgarh, Tijan Bai, passes away. President, Vice President and Prime Minister express grief over her demise. IMD issues red alert for very heavy rainfall over Gujarat, Konkan, Goa, Central Maharashtra and Odisha today. And in ICC Women's T20 World Cup Finals, England to face Australia in London this evening. And with that, we end the midday news.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
2: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
3: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
2: ಪ್ರಕಟಣೆ: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಘರ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ಗಾಯಕ ಜೋಡಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಕಭಿ ಕಭಿ ಚಿತ್ರದ ಗೀತೆ. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಸಂಗೀತ ಖಯ್ಯಂ ಅವರದು.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಠಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಬಿಕ್ಕುಗಳಾದ ಕೊಳ್ಳಿಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಕಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮಿ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ

0: ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLOಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
4: ತಮ್ಮ ಮತ ಅತಿ ಅಮೂಲ್ಯವಾದದ್ದು, ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, ಎರಡು ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLAಗೆ ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ವೋಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೆ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೇ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800 ರಿಂದ 3,900

0: 900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ, ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು. ನಾಟಕ ಕಪಿಮುಷ್ಟಿ, ಮೂಲ ಮರಾಠಿ ಲೇಖಕ ಸೈ ಪರಾಂಜಪೆ, ಹಿಂದಿ ಅನುವಾದ ಸುದೇಶ ಸ್ಯಾಲ್, ರೇಡಿಯೋ ರೂಪಾಂತರ ಐಎ ಖಾನ್, ಕನ್ನಡ ಅನುವಾದ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಕಪಿಮುಷ್ಟಿ.
2: ಏಯ್ ಪೆದ್ದ, ಗಾಬರಿ ಐತೇನೋ ಪಾಪ. ಆ ಟೇಬಲ್ ನಡಿ ಹೋಗ್ಬೇಡು, ಬಾ ಬಾ ಈ ಕಡೆ ಬಾ. ಅಲ್ಲಿ ಅಲ್ಲ, ನಾನ್ ಹೇಳ್ತಾ ಇದ್ದೀನಿ, ಈ ಕಡೆ ಬಾ. ಹಾ ಶಹಬಾಸ್, ಹಾಗೆ ಸರಿ. ಹಾ ಈಗ ಆರಾಮವಾಗಿ ಕುಳಿತುಕೋ ಈ ಕುರ್ಚಿ ಮೇಲೆ.
3: ಸ್ವಲ್ಪ ದಿನ ಇವುಗಳನ್ನು ಕಟ್ಟಿ ಹಾಕುದು ಒಳ್ಳೇದು ಅಮ್ಮವರೇ, ಇಲ್ಲದಿದ್ರೆ ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ಟಾವು. ಹಗ್ಗ ತರ್ಲಾ ಅಮ್ಮವರೇ?
2: ಬೇಡಪ್ಪ, ಕಟ್ಟಿ ಹಾಕೋಕೆ ಅವೇನು ನಾಯಿಗಳೇ, ಓಡಿ ಹೋಗೋದಿಲ್ಲ, ಏನಿಲ್ಲ. ಅವಕ್ಕೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಹೊಟ್ಟೆ ತುಂಬಾ ಕೊಟ್ರೆ ಸಾಕು, ಆರಾಮವಾಗಿ ನಮ್ ಜೊತೆ ಹೊಂದಿಕೊಳ್ತಾವೆ.
3: ಅಂದ್ಹಾಗೆ ಅಮ್ಮವರೇ, ರಾಯರ್ನ ಕರ್ಕೊಂಡು ಬರೋಕೆ ನಾನು ಹೋಗ್ಬೇಕೆ?
2: ಬೇಡ, ಅವರು ಆಫೀಸಿನ ಗಾಡಿಲಿ ಬರ್ತಾರೆ. ನೀನು ಲಾಂಡ್ರಿಯಿಂದ ನನ್ನ ಬಟ್ಟೆಗಳನ್ನ ತಕೊಂಡ್ ಬಾ, ಬರುವಾಗ ಹಾಗೆ 1 ಕಿಲೋ ಫಿಶ್ ಕೂಡ ತಕೊಂಡ್ ಬಾ.
3: ಸರಿ ಅಮ್ಮವರೇ.
4: ಏನಪ್ಪಾ ಇಷ್ಟ ಆಯ್ತಾ? ಏನು ಜಾಗವಾ ಅಥವಾ ಹೆಂಗ್ಸ? ಜಾಗ ಜಾಗ, ಈ ಬಂಗ್ಲೆ. ಬಂಗ್ಲೆ ಏನು ಭರ್ಜರಿ ಥಳಪಳ ಅಂತ ಹೊಳಿತಾ ಇದೆ, ನಂಗಂತೂ ಉಸಿರು ಕಟ್ಟಿದಂಗ ಆಗ್ತಿದೆ. ಓಡಿ ಹೋಗ್ಬಿಡೋಣವೇ ಇಲ್ಲಿಂದ?
5: ತಡಿಯಪ್ಪ, ಒಂದೆರಡು ದಿನ ಇಲ್ಲಿದ್ದು ನೋಡಿದ್ರೆ ಅಭ್ಯಾಸವಾಗ್ಲೂಬಹುದು. ಒಳ್ಳೆಯದಕ್ಕಾದ್ರೂ ಹೊಂದಿಕೊಳ್ಬೇಕಿದ್ರೆ ಅಭ್ಯಾಸವಾಗ್ಬೇಕಲ್ಲ.
4: ಅದಕ್ಕೆ ಅಲ್ವ ಅಣ್ಣ ಹೇಳ್ತಾ ಇದ್ದೀನಿ, ಅಭ್ಯಾಸವಾಗೋದಕ್ಕೆ ಮೊದ್ಲೇ ಇಲ್ಲಿಂದ ಓಡಿ ಹೋಗೋಣ ಅಂತ, ಆಮೇಲೆ ಇನ್ನೂ ಕಷ್ಟವಾಗಬಹುದು.
5: ಈಗ ತಾನೇ ಬಂದಿದ್ದೀವಿ, 3-4 ದಿನ ಸ್ವಲ್ಪ ಸಮಾಧಾನದಿಂದ ತಿಂದುಂಡು ಮಜಾ ಮಾಡೋಣ, ಏನಂತೀಯ?
4: ಆದ್ರೆ ಅಣ್ಣ, ಹಾಗೆ ಪುಕ್ಕಟೆಯಾಗಿ ಸಿಕ್ಕಿದ್ರಲ್ಲಿ ಮಜಾ ಉಡಾಯಿಸಿದ್ರೆ ಆಮೇಲೆ ಅದಕ್ಕೆ ನಾವು ಬೆಲೆ ತೆರಬೇಕಾಗಿ ಬರ್ಬೋದು.
2: ಪೂವರ್ ಹಂಗ್ರಿ ಡಾರ್ಲಿಂಗ್ಸ್, ಬನ್ನಿ ಮಕ್ಳೆ ತಿನ್ನಿ, ಆರಾಮವಾಗಿ ತಿನ್ನಿ. ಸದಾ ಏನಾದ್ರೂ ಜಗೀತ ಇರೋರಲ್ವ ನೀವು ಹೊಟ್ಟೆ ಬಾಕರು. ಹಲೋ ಎಸ್ ಕೆ, ಸೋನಿಯಾ ಹಿಯರ್. ಸಾರಿ ಟು ಡಿಸ್ಟರ್ಬ್ ಯು ಡಾರ್ಲಿಂಗ್, ಬಟ್ ಐ ಹ್ಯಾವ್ ಗಾಟ್ ದಿ ಮೋಸ್ಟ್ ಮಾರ್ವೆಲಸ್ ಸರ್ಪ್ರೈಸ್. ಗೆಸ್ ವಾಟ್, ಐ ಹ್ಯಾವ್ ಬ್ರಾಟ್ 2 ಡಾರ್ಲಿಂಗ್ ಸ್ವೀಟ್ ಕ್ಯಾಟ್ಸ್. ದೇ ಆರ್ ಸೋ ಕ್ಯೂಟ್. ಯೆಸ್, ಟಾಮ್ ಕ್ಯಾಟ್ಸ್. ಪರ್ಷಿಯನ್ ಅಲ್ಲ, ಅಲ್ಲ ರೀ, ಸಯಾಮೀಸ್ ಕೂಡ ಅಲ್ಲ. ದೇ ಆರ್ ಆರ್ಡಿನರಿ ಬ್ಲ್ಯಾಕ್ ಟಾಮ್ಸ್, ಆದ್ರೆ ತುಂಬಾ ಮುದ್ದಾಗಿವೆ ಕಣ್ರಿ. ಬೇಗ ಬನ್ನಿ. ಆಯ್ತು, ನಾನು ರೆಡಿಯಾಗಿರ್ತೀನಿ, ಬಾಯ್.
6: ತುಂಬಾ ಹಸ್ತಿವೆ ಅಮ್ಮವರೇ, 2 ಬೆಕ್ಕುಗಳು.
2: ನಾನು ಪುಷ್ಪ ಆಂಟಿಗೆ ಹೇಳಿದ್ದೆ, ನಂಗೆ ಒಳ್ಳೆ ಜಾತಿ 2 ಬೆಕ್ಕುಗಳು ಬೇಕು ಅಂತ. ಅವ್ರ ಮನೆ ಮುಂದೆ ಆ ಬಟ್ಟೆಗೆ ಬಣ್ಣ ಹಾಕುವವ್ರ ಗಲ್ಲಿ ಇದೆಯಲ್ಲ, ಅಲ್ಲಿನ ಕಸದ ತೊಟ್ಟಿಗೆ ನುಗ್ಗಿದ್ವಂತೆ.
6: ತಿಪ್ಪೆ ಗುಂಡಿಯ ಬೆಕ್ಕುಗಳೇ ಹಾಗಾದ್ರೆ. ಅಯ್ಯೋ, ಅವನು ಒದ್ದು ಹೊರಗಾಕಿ ಅಮ್ಮವ್ರೇ.
2: ಎಷ್ಟು ಮುದ್ದಾಗಿವೆ ಇವುಗಳು,
6: ಕರಿ ಮುಸುಡಿ, ಕೊಳಕು ಬೆಕ್ಕುಗಳು
2: ನೋಡೋ.

0: ಗಳನ್ನ ಹೇಗ್ ಸ್ವಚ್ಛ ಮಾಡಿ ಲಕ ಲಕ ಅಂತ ಹೊಳೆಯೋ ಹಂಗ್ ಮಾಡ್ತೀನಿ ಅಂತ ಗುರುತು ಕೂಡ ಸಿಗದಂಗೆ. ಇವಿದ್ರೆ ಮನೇಲಿ ಜೀವಂತಿಕೆ ತುಂಬತ್ತೆ.
1: ಮನೆಯಲ್ಲಿ ಜೀವಂತಿಕೆ ತುಂಬೋ ಕೆಲಸ ಬೆಕ್ಕುಗಳಿಂದ ಆಗತ್ತೇನೋ ಅಮ್ಮವ್ರೆ.
0: ರಂಗಾಬಾಯಿ
1: ಅಂದ್ರೆ ಇದಕ್ಕಿಂತ ನಾಯಿ ತಂದಿದ್ರೆ ಒಳ್ಳೇದಿತ್ತು ಅಂತ ನಿಮ್ಮ ರೋಜರ್ ಅಂತಹ.
0: ಇಲ್ಲ, ಈ ಮನೆಗೆ ಇನ್ನೊಂದು ನಾಯಿ ಎಂದೂ ಬರೋದಿಲ್ಲ.
1: ಇವಕ್ಕೀಗ ಹೆಸರಿಟ್ಟಿದ್ದೀರೇನೋ ಅಮ್ಮವ್ರೆ?
0: ಇನ್ನೂ ಇಲ್ಲ.
1: ಹೆಣ್ಣು ಬೆಕ್ಕುಗಳು ಗಂಡೋ?
0: ಗಂಡು.
1: ಇವುಗಳ ಹೆಸರು ಮನಿಯಾ ಮತ್ತು ಬನಿಯಾ ಅಂತ ಇರ್ಲಿ.
0: ಮನಿಯಾ ಮತ್ತು ಬನಿಯಾ, ಹ್ಮ್ ಆಗ್ಲಿ. ಆದ್ರೆ ಹೆಸರುಗಳು ಬಹಳ ತಮಾಷೆಯಾಗಿ ಮೂರ್ಖರ ಹೆಸರುಗಳು ಹಾಗಿದೆ.
1: ಬೆಕ್ಕುಗಳು ಹೇಗಿವೆಯೋ ಹೆಸರುಗಳು ಹಾಗೆ ಇವೆ.
0: ಹ್ಮ್, ಪೆದ್ದು ಬೆಕ್ಕುಗಳು. ಬಾ, ಬಟ್ ಯು ಆರ್ ಸೋ ಕ್ಯೂಟ್. ಹ್ಮ್, ನಡೀರಿ ನಡೀರಿ. ಮೊದ್ಲು ನಿಮ್ಗೆ ಸ್ನಾನ ಮಾಡಿಸಿ ಮೈ ಕೊಳೆ ಎಲ್ಲ ತೆಗೆಸ್ಬೇಕು. ಎಂಥ ಕೊಳಕೋ ಮಕ್ಕಳು ನೀವು. ಆ

0: ವಾ ವಾ ಯಜಮಾನ, ಬಹಳ ಟಿವಿಯಿಂದ ಕುಳಿತಿದ್ದಿ, ಮಹಾರಾಜ ಸಿಂಹಾಸನದಲ್ಲಿ ಕುಳಿತ ಹಾಗೆ. ಏಯ್ ಎದ್ದೇಳೋ ಬಡವ, ಹೋಗಿ ಕೆಳಗೆ ಕೂತ್ಕೋ.
1: ನಾವು ಮನುಷ್ಯರಾಗಿದ್ದು ಈ ಕುರ್ಚಿ ಮೇಲೆ ಯಾವತ್ತು ಕುಳಿತಿಲ್ಲ ಅಮ್ಮ ಅವರೇ.
2: ಓಹೋ, ಮುಂದಿನ ಬಾಗ್ಲಿಂದ ಬಂದು ಒಡತಿಯನ್ ಕರಿತಾ ಇದೆಯಲ್ಲ, ಭಾರಿ ಧೈರ್ಯ ಬಂದ ಹಾಗಿದೆ.
0: ಏನಾಯ್ತು? ಹಾಗಾದ್ರೆ ಒಡತಿನ ಬೆಡ್ರೂಮ್ ಕಿಟಕಿ ಹತ್ರ ಹೋಗಿ ಕರಿಬೇಕು ಅಂತೀಯಾ?
2: ಒಡತಿನ ಕರೆಯೋ ಅವಶ್ಯಕತೆ ಏನೂ ಇಲ್ಲ, ನನ್ನನ್ನು ಕರಿಬೇಕಾಗಿತ್ತು. ಏನ್ ತಂದಿದ್ಯಾ?
0: ಒಡತಿಯ ಬಟ್ಟೆಗಳು ಮತ್ತು ಫಿಶ್ಶು, 1 ಕೆಜಿ ಮಟನ್.
2: ಆಹಾಹಾ, ಅದನ್ನ ಹಿಂದಿನಿಂದ ತರಬಾರ್ದಿತ್ತೇನೋ, ಬರ್ತಾ ಇದ್ದಾನೆ ದೊಡ್ಡ ದಂಡನಾಯಕನ ಟಿವಿಯಲ್ಲಿ.
0: ಅಲ್ಲ, ನಾನು ಇಲ್ಲಿಂದ ಬರ್ತಾ ಇದ್ದ ಹಾಗೆ ನಿನ್ಗೆ ಯಾಕೆ ಹೊಟ್ಟೆ ತೊಳೆಸಿದ ಹಾಗಾಗತ್ತೆ? ಏನಾದ್ರೂ ಮಾಡಕ್ಕೆ ಇದ್ರೆ ಮುಂದಿನಿಂದ ಮಾಡ್ಬೇಕು. ಏನೋ
2: ಏನಂದೆ?
0: ನಿನ್ಗೆ ಅದೆಲ್ಲ ಅರ್ಥ ಆಗೋಲ್ಲ ಬಿಡು.
2: ಏನೋ ಇದೇನೋ 1 ಕೆಜಿ ಮಟನ್?
0: ನೋಡು, ಈಗ ತೂಕದಲ್ಲಿ ತುಂಬಾ ಮೋಸ ಮಾಡ್ತಾರೆ. ಲೆ, ನಿನ್ಗೇನೆ 1 ಕೆಜಿ ಅಂತ ಹೇಳಿದೆ, 1 ಕೆಜಿ ಅಂತ ತಗೊಳ್ಬೇಕು. ಏ ಮುದುಕಿ, ಸ್ವಲ್ಪ ಬೆಂಕಿ ಬಟ್ಟೆ ಕೊಡು.
2: ಖಾಲಿ ಆಯ್ತು.
0: ಯಾಕೆ ಮುದುಕಿ, ನಿನ್ ಗಂಟೇನು ಹೋಗುತ್ತೆ? ಹಾಗೆಲ್ಲ ಚಿಲ್ಲರೆ ವಸ್ತುಗಳ ಲೆಕ್ಕ ಇಟ್ಕೊಳ್ಳೋದು ದೊಡ್ಡ ಮನೆ ಕೆಲಸಗಾರ್ತಿಯರಿಗೆ ಶೋಭೆ ಅಲ್ಲ.
2: ಸರಿ ಸರಿ, ನನಗೆ ನೀನ್ ಬುದ್ಧಿ ಹೇಳೋದು ಬೇಡ.
0: ಲೇ, ಅಷ್ಟೊಂದು ರಾಶಿ ರಾಶಿ ಹಣ ಇದೆ ನಿನ್ನ ಒಡತಿ ಹತ್ರ, ಅವಳಿಗೇನ್ ಕಮ್ಮಿ ಇದೆ?
2: ಏನಯ್ಯ, ಬಾರಿ ಅವಳು ಅವಳು ಅಂತಾನೆ ಹೇಳ್ತಾ ಇದ್ಯಾ? ಹೇಳಿ ಬಿಡ್ಲ ಒಡತಿ ಹತ್ರ.
0: ನನ್ ಮೇಲೆ ಒಡತಿ ಹತ್ರ ದೂರ್ ಹೇಳ್ತೀಯಾ? ಹೋಗೋ ಹೇಳು. ಯಾವ ಹೇಳ್ತಿ? ಹೇಳು,
2: ಹೋಗು ಹೋಗು, ನಿನ್ ಕೆಲಸ ಮಾಡು. ಏಯ್, ಅದನ್ ಯಾಕೆ ಹೊಡಿತಿ? ಮೂಕ ಪ್ರಾಣಿ ಪಾಪ,
0: ಮೂಕ ಪ್ರಾಣಿ ಪಾಪ. ವಾ ವಾ ಮುದುಕಿ, ಈ ಮಾತನ್ನು ನೀನ್ ಹೇಳ್ತಿದ್ಯಲ್ಲ, ಇವತ್ತು ಈ ಕರುಣು ಎಲ್ಲಿಂದ ಉಕ್ಕಿ ಬಂತಪ್ಪ? ನಿನ್ನ ಕೃಪೆಯಿಂದ ತಾನೇ ಆವತ್ತು ನರಳಿ ನರಳಿ ಆ ಮೂಕ ನಾಯಿ ಸತ್ತು ಹೋಗಿದ್ದು.
2: ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು ತಂಬೋರಿ.
0: ಅದ್ಯಾವ ಗುಳಿಗೆ ತಿನ್ನಿಸ್ತೆ ಅದಕ್ಕೆ? ಅರ್ಧ ಗಂಟೆ ಒಳಗೆ ಕೆಲಸ ಪೂರ್ತಿ ಮುಗಿದು ಹೋಗಿತ್ತಲ್ಲ.
2: ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತೀಯ ಇಲ್ವೋ?
0: ನೋಡು, ಬೆಂಕಿ ಬಿಟ್ಟು ಕೊಡು.
3: ರಂಗಾಬಾಯಿ,
2: ಬಂದು 1 ನಿಮಿಷ ಆಗ್ಲಿಲ್ಲ, ಇವಳು ಜೀವ ಹಾರಿ ಹೋಯ್ತೋ ಅನ್ನೋ ಹಾಗೆ ಬಡ್ಕೋತಾಳೆ. ಬಂದೆ ಅಮ್ಮ ಅವರೇ.
4: ನನ್ನ ಮೈಗೆಲ್ಲ ಪೌಡ್ರ್ ಹಾಕಿದ್ರು, ಏನೋ ಒಂಥರ ವಿಚಿತ್ರ ಅನಿಸ್ತಾ ಇದೆ. ಇಲ್ಲಿಂದ ಈಗಲೇ ಓಡಿ ಹೋಗಿ ನಾ ತಿಟ್ಟಗುಂಡಿ ಸೇರ್ಕೊಳ್ಬೇಕು, ಅಲ್ಲಿ ತೃಪ್ತಿ ಆಗುವಷ್ಟು ಹೋಳಾಡ್ಬೇಕು ಅನಿಸ್ತಾ ಇದೆ. ಹೀಗೆ ದಿನ ದಿನ ಸ್ನಾನ ಮಾಡ್ಬೇಕು ಅಂತಾದ್ರೆ ನಾನಂತೂ ಇಲ್ಲಿ ನಿಲ್ಲೋದಿಲ್ಲ, ಹೋಗ್ಬಿಡ್ತೇನೆ.
5: ಈಗಷ್ಟೇ ಕೆರೆ ತುಂಬಿದ ಹಾಲು ಸಿಕ್ತಲ್ಲ, ಅಂತ ಹಾಲು ಬೆಳಿಗ್ಗೆ ಸಂಜೆ ಸಿಕ್ಕಿದ್ರೆ ನನ್ನ ಹುಡುಗ ಸ್ನಾನ ಅಂತೇನು ಪೂಜೆ ಮಾಡೋದನ್ನು ಕಲಿಯೋಕ್ಕೂ ತಯಾರಿರ್ತಾನೆ.
4: ಹೌದು ಅಂದ್ರೆ ನೀನ್ ಹೇಳೋದು ತಟ್ಟೆ ತುಂಬ ಕೆನೆ ಹಾಲಿಗಾಗಿ ನಾವು ಇವರ ಬೆಕ್ಕುಗಳಾಗಿ ಇಲ್ಲಿರ್ಬೇಕು ಅಂತ್ಲ, ಯಾಕೆ ಮನೆಯ
5: ಬನಿಯ? ಆ ಮುದ್ಕಿ ಮುದಿಕೂಬೆ ಏನ್ ಮಾಡ್ತಾಳೆ ಗೊತ್ತಾ? ನಮ್ಗಿಂತ ಮೊದ್ಲು ಇಲ್ಲಿ ಒಂದ್ ನಾಯಿ ಇತ್ತು, ಅದನ್ನ ಅವಳೇ ಕೊಂದಿದ್ದು.
4: ಅದಕ್ಕೆ ಏನು, ಇಲ್ಲಿರೋ ಎಲ್ಲಾ ಫರ್ನಿಚರ್ ಗಳಿಂದ ನಾಯಿ ವಾಸನೆ ಬರ್ತಾ ಇದೆ. ಆದ್ರೆ ನಾಯಿಯನ್ನು ಕೊಂದಿದ್ದು ಆಕೆನೆ ಅಂತ ನಿಮ್ಗೆ ಹೇಗ್ ಗೊತ್ತು?
5: ಡ್ರೈವರ್ ಜೊತೆಗೆ ಆಕೆ ಮಾತಾಡ್ತಿದ್ದನ್ನು ಕೇಳ್ದೆ, ಅದ್ರಿಂದ ಗೊತ್ತಾಯ್ತು ಈ ಡ್ರೈವರ್ ಏನೋ ಒಳ್ಳೆಯ ಮನುಷ್ಯ ಅಲ್ಲ ಅನ್ಸುತ್ತೆ.
4: ಒಳ್ಳೆಯವನ ಕೆಟ್ಟವನ ನಮ್ಗೆ? ನಮ್ ಒಡತಿ ಒಳ್ಳೆಯವಳಲ್ಲ.
5: ಅವಳು ಒಳ್ಳೆಯವಳೆ, ಆದ್ರೆ ಮುದ್ದು ಮಾಡೋ ಸ್ವಲ್ಪ ಅತಿಯಾಯ್ತು.

0: ಈಗ ನಿಮ್ಮನ್ನೇ ನೋಡಿದ್ರೆ ಯಾರಾದ್ರೂ ತಿಪ್ಪೆಗುಂಡಿ ಬೆಕ್ಕುಗಳಂತ ಹೇಳಲಿಕ್ಕೆ ಸಾಧ್ಯವೇ? ಎಷ್ಟೊಂದು ಮುದ್ದು ಮುದ್ದೋಗಿವೆ ನನ್ನ ಮುದ್ದು ಬಕ್ಕಳು. ನೀವು ಮಾತ್ರ ತೋಟ ದಾಟಿ ಎಲ್ಲೂ ಹೋಗ್ಬಾರ್ದು. ನನ್ನ ಪುಟ್ಟಣ್ಣಗಳು
1: ಗುಡ್ ಈವ್ನಿಂಗ್. ಬೆಕ್ಕುಗಳನ್ನ ಚೆನ್ನಾಗಿ ಮುದ್ದು ಮಾಡ್ತೀರಾ, ಮಕ್ಕಳನ್ನು ಮುದ್ದು ಮಾಡಿದ ಹಾಗೆ. ನಾನು ಸ್ವಲ್ಪ ಹೊತ್ತಿನಿಂದ ಇಲ್ಲೇ ನಿಂತು ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೆ.
0: ಸಾರಿ, ನಿಮ್ಮನ್ನು ನೋಡ್ಲೇ ಇಲ್ಲ. ಬನ್ನಿ ಬನ್ನಿ, ಒಳಗ್ ಬನ್ನಿ.
1: ಒಳಗ್ ಬಂದೇ ಇದ್ದೀನಲ್ಲ, ಗುರುತಿಸಿಕ್ತೆ.
0: ಮುಖ ನೋಡಿದ್ರೆ
1: ಚಿರಪರಿಚಿತ ಅನ್ಸುತ್ತೆ ಅಲ್ವಾ? ಹೆಸರು ಮಾತ್ರ ನೆನಪಾಗ್ತಾ ಇಲ್ಲ, ರೈಟ್? ನಾನು ಕಿಶೋರನ್ ಗೆಳೆಯ ಉದಯನ್ ಕೃಪೇಕರ್, ನೆನಪಾಯ್ತಾ ಇಲ್ವಾ? ಎನ್ ಸಿ ಸಿ ಕ್ಯಾಂಪ್ಗೋಸ್ಕರ ನಾವು ಬಂದಿದ್ವಿ, ಒಂದು ವೀಕೆಂಡ್ಗೆ ನಿಮ್ಮನೆಗೆ ಬಂದು ಕಳೆದಿದ್ವಿ, ನೆನಪಿದೆಯೇ? ಕಿಶೋರನ್ ಜೊತೆಗೆ ನಾನು ಬಂದಿದ್ದೆ.
0: ಓ ಯೆಸ್, ಆಫ್ ಕೋರ್ಸ್. ಮೈ ಗುಡ್ನೆಸ್, ಉದಯನ್ ಎಷ್ಟು ಬೆಳೆದ್ ಬಿಟ್ಟಿದ್ಯಾ! ಹೌ ಟೈಮ್ ಫ್ಲೈಸ್, ಎಷ್ಟು ವರ್ಷಗಳಾದವು.
1: ಆಗ ನಾವು ಫಸ್ಟ್ ಇಯರ್ ನಲ್ಲಿದ್ದೆವು, ಅಂದ್ರೆ 10, ಹಾ ಸರಿಯಾಗಿ 10 ವರ್ಷಗಳಾದವು.
0: ಐ ಕ್ಯಾನ್ ಹಾರ್ಡ್ಲಿ ಬಿಲೀವ್ ಇಟ್. ಎಷ್ಟು ದೊಡ್ಡವನಂತೆ ಕಾಣ್ತಿ, ತುಂಬಾ ಬದಲಾಗ್ಬಿಟ್ಟಿದ್ದಿ. ಹಾಗಾದ್ರೆ ಈಗ ನಿನ್ನ ನೀವು ಅಂತ ಕರೆದು ಮಾತನಾಡಬೇಕು ಅಂತ್ಯಾ?
1: ಓ ಪ್ಲೀಸ್ ಆಂಟಿ, ಏನಂತ ಮಾತಾಡ್ತೀರಾ? ನನ್ನನ್ನು ಖಂಡಿತ ನೀವು ಅಂತ ಕರಿಬೇಡಿ, ಒಂಥರ ಅನ್ಸುತ್ತೆ. ಆದ್ರೆ ನೀವು ಮಾತ್ರ ಸ್ವಲ್ಪನೂ ಬದಲಾಗಿಲ್ಲ. ಯು ಆರ್ ಎಕ್ಸಾಕ್ಟ್ಲಿ ದ ಸೇಮ್, ಒಂದು ದಿವಸದ ವ್ಯತ್ಯಾಸನೂ ಕಾಣಿಸೋದಿಲ್ಲ.
0: ಓ, ನೀನು ನಿಜವಾಗ್ಲೂ ದೊಡ್ಡವನಾಗಿದ್ದು ಹೌದು. ಹೆಂಗಸರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಿ.
1: ನನಗೆ ನೆನಪಿದೆ ಆಂಟಿ, ಒಮ್ಮೆ ನೀವು ಕ್ಯಾಂಪ್ನ ಸೈಟಿಗೆ ಬಂದಿದ್ರಿ ಕಿಶೋರ್ನ ನೋಡ್ಬೇಕು ಅಂತ. ನೀವು ಬಂದಾಗ ಎಂಥ ಸೆನ್ಸೇಷನ್ ಉಂಟಾಗಿತ್ತು ಗೊತ್ತಾ? ನನ್ ನೆನ್ಪಿದೆ, ನೀವು ಕಡು ಕೆಂಪು ಬಣ್ಣದ ಸೀರೆ ಉಟ್ಟಿದ್ರಿ. ನಾವೆಲ್ಲ ನಿಮ್ಗೊಂದು ನಿಕ್ ನೇಮ್ ಇಟ್ಟಿದ್ದೇವು ಗೊತ್ತಾ, ಕಿಶೋರನ್ ಚಿಕ್ಕಮ್ಮ ಕೆಂಪು ದೇವಕನ್ಯೆ ಅಂತ. ತುಂಬಾ ಸುಂದರವಾಗಿವೆ ನಿಮ್ ಬೆಕ್ಕುಗಳು. ಮೊದಲು ಒಂದು ಸ್ಪೇನಲ್ಲಿ ಇತ್ತಲ್ವೇ?
0: ಆಹಾ, ರೋಜರ್ ಮೊನ್ನೆ ಮೊನ್ನೆ ಸತ್ತು ಹೋಗ್ಬಿಡ್ತು ಪಾಪ. ಅದ್ರ ನೆನಪಾದಾಗೆಲ್ಲ ಮನಸ್ಸು ದುಃಖದಿಂದ ತುಂಬಿಕೊಳ್ತದೆ. ತುಂಬಾ ಮುದ್ದಾದ ನಾಯಿ. ನೀನು ಏನ್ ಮಾಡ್ತಾ ಇದ್ದಿ? ಮುಂಬೈಗೆ ಹೇಗ್ ಬಂದೆ?
1: ಒಂದು ಇಂಟರ್ವ್ಯೂಗಾಗಿ ಬಂದಿದ್ದೇನೆ, ಹೆಡ್ ಆಫ್ ದಿ ಕ್ರಿಯೇಟಿವ್ ಯೂನಿಟ್, ಒಳ್ಳೆ ಪೋಸ್ಟ್. ಶುಕ್ರವಾರ ಇಂಟರ್ವ್ಯೂ, ಆದ್ರೆ ನಾನು 5 ದಿವಸ ಮೊದಲೇ ಬಂದ್ಬಿಟ್ಟೆ.
0: ಎಲ್ಲಿ ಇಳ್ಕೊಂಡಿದ್ದಿ?
1: ಇಲ್ಲೇ ಒಬ್ಬ ಫ್ರೆಂಡ್ ಮನೆಯಲ್ಲಿ. ಅವನು ಸಿರಾಮಿಸ್ಟ್, ಹೀಸ್ ಡೂಯಿಂಗ್ ವೆರಿ ವೆಲ್. ಅವನು ಒಂದು ಪಾರ್ಸಿ ಫ್ಯಾಮಿಲಿ ಅವರಲ್ಲಿ ಪೇಯಿಂಗ್ ಗೆಸ್ಟ್ ಆಗಿದ್ದಾನೆ.
0: ಸರಿಯಪ್ಪ, ಈಗ ಏನ್ ತಗೋತಿ ಹೇಳು, ತಂಪು ಅಥವಾ ಬಿಸಿ?
1: ಹಾ, ತಂಪೇ ಇರ್ಲಿ.
0: ರಂಗಾಬಾಯಿ, ಎರಡ್ ಲೋಟ ಸಾಫ್ಟ್ ಡ್ರಿಂಕ್ಸ್ ತಕೊಂಡ್ ಬಾ, ಐಸ್ ಹಾಕೋ.
1: ಅಂಕಲ್ ಹೇಗಿದ್ದಾರೆ?
0: ಯಾರಿಗ್ ಗೊತ್ತು. ಏನ್ ಹೇಳಪ್ಪ, ಎಷ್ಟೋ ದಿನ ನಾವು ಪರಸ್ಪರರನ್ನ ನೋಡೋದ್ ಕೂಡ ಇಲ್ಲ. ಹಿ ಸೋ ಬಿಜಿ. ನನ್ನ ಹಸ್ಬೆಂಡ್ ನ ಮನಸ್ಸಿನಲ್ಲಂತೂ ರಾತ್ರಿ ಹಗಲು ಬರೇ ಟ್ರಾಕ್ಟರ್ಸ್ ಗುಡುಗುಡು ಅಂತ ಓಡಾಡ್ತಿರ್ತವೆ. ನಮ್ ಬೆಡ್ರೂಮ್ ನಲ್ಲಿ ಹಾಕಿದ ಕ್ಯಾಲೆಂಡರ್ ಇದೆಯಲ್ಲ, ಅದ್ರಲ್ಲೂ ಟ್ರಾಕ್ಟರೇ ಇದೆ. ಅಂತ ಅರಸಿಕರು ನನ್ನ ಗಂಡ.
1: ನಿಮ್ಮನ್ ಮದುವೆ ಮಾಡ್ಕೊಳ್ಳೋ ವ್ಯಕ್ತಿ ಅರಸಿಕನಾಗಿರಲು ಸಾಧ್ಯವೇ ಇಲ್ಲ.
0: ಒಂದು ಕಾಲದಲ್ಲಿ ಆಗಿರ್ಲಿಲ್ಲ, ಆದ್ರೆ ಈಗೀಗ ಅವರಿಗೆ ನನ್ನ ನೆನಪು ಕೂಡ ಆಗದೆ ಎಷ್ಟು ದಿನಗಳಾದವೋ ಏನು.
1: ಖಂಡಿತವಾಗಿಯೂ ನೀವು ಎಕ್ಸಾಗ್ರೇಟ್ ಮಾಡ್ತಿದ್ದೀರಿ.
0: ಇಲ್ಲಪ್ಪ, ಐ ವಿಲ್ ಗಿವ್ ಯು ದಿ ಪ್ರೂಫ್. ಈ ಉಂಗ್ರ ನೋಡಿದ್ಯಾ, ವಜ್ರದ್ದು. ಮೊನ್ನೆ ಮೊನ್ನೆ ನನಗೆ ಎಸ್ಕೆ ಕೊಟ್ರು, ಯಾವುದೇ ಕಾರಣವಿದ್ದಲ್ಲ. ನನ್ ಹುಟ್ಟಿದ್ದಿನವೂ ಅಲ್ಲ, ವಿವಾಹ ವಾರ್ಷಿಕೋತ್ಸವ ಅಲ್ಲ, ಏನೂ ಅಲ್ಲ. ಸುಮ್ಮನೆ ಹ್ಯಾಪಿ ಟ್ಯೂಸ್ಡೇ ಅಂತ ಬರೆದು ನಾನು ಕೊಟ್ರು ಈ ಉಡುಗೊರೆ.
1: ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹಾಗಾದ್ರೆ ಈ ಪ್ರೂಫ್ ನಿಮ್ಗೆ ಫಾರೋ ಅಥವಾ ಎಗೇನ್ಸ್ಟೋ? ಯಾವುದೇ ಕಾರಣ ಇಲ್ಲದೆ ತನ್ನ ಹೆಂಡತಿಗೆ ಇಷ್ಟೊಂದು ಬೆಲೆ ಬಾಳುವ ಉಡುಗೊರೆಯನ್ನು ಕೊಡೋ ವ್ಯಕ್ತಿ ಹೆಂಡತಿನ ಪ್ರೀತಿಸೋದಿಲ್ಲ ಅನ್ನೋದು ಸರಿಯಲ್ಲ.
0: ನೋಡಪ್ಪ, ನೀನಿನ್ನು ಮಗು, ಇದು ಪ್ರೀತಿ.

0: ಕಣೋ ಪೆದ್ದ, ಇದು ಗಿಲ್ಟ್ ಕಾಂಪ್ಲೆಕ್ಸ್. ಮತ್ತೆ ಇವತ್ತಿನ ದಿನ ಒಂದು ಎಕ್ಸೆಪ್ಷನ್. ತುಂಬಾ ದಿನಗಳ ನಂತರ ಇವತ್ತು ಸಂಜೆ ನಮ್ ಡೇಟ್ ಇದೆ. ನಾವು ರುಮಾನಿಯನ್ ಬ್ಯಾಲೆ ನೋಡಕ್ ಹೋಗ್ತಾ ಇದ್ದೀವಿ. ಹಲೋ ಹಲೋ ಡಾರ್ಲಿಂಗ್, ಓಹ್ ನೋ, ಓಹ್ ಐ ಸಿ, ವೆಲ್ ಜಸ್ಟ್ ಎ ಲಿಟಲ್ ಡಿಸಪಾಯಿಂಟೆಡ್. ಎನಿವೇ ಇಟ್ಸ್ ನಥಿಂಗ್ ನ್ಯೂ, ಡೋಂಟ್ ಬಿ ಸಿಲಿ. ಒಬ್ಬಳೆ ಹೋಗಲ್ಲ. ಓಕೆ ಬಾಯ್.
1: ಬ್ಯಾಲೆ ಕ್ಯಾನ್ಸಲ್ ಆಯ್ತಾ?
0: ಬ್ಯಾಲೆ ಕ್ಯಾನ್ಸಲ್ ಅಲ್ಲ, ನಾವು ಕ್ಯಾನ್ಸಲ್, ನಮ್ ಡೇಟ್ ಕ್ಯಾನ್ಸಲ್.
1: ಓ ಐ ಆಮ್ ಸಾರಿ.
0: ಸೋ ಆಮ್ ಐ. ತಗೋ, ಚಿಯರ್ಸ್.
1: ಚಿಯರ್ಸ್. ಇದು ಆಗಾಗ ಹೀಗೆ ನಡೀತದೆಯೇ?
0: ಹೌದು, ಯಾವಾಗ್ಲೂ ನಡೀತದೆ.
1: ಅಲ್ಲ, ಬೇರೆ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋದ್ರಾಗದೆ?
0: ನೀನ್ ಬರ್ತೀಯ?
1: ನಾನು ನಾನ್ ಕೇಳಿದ ಹಾಗಲ್ಲ, ಬೇರೆ ಯಾರಾದ್ರೂ, ಯಾರಾದ್ರೂ, ಸಂಬಡಿ, ಎನಿಬಡಿ, ಸಮ್ ಫ್ರೆಂಡ್, ನಿಮ್ಮ ಸೋಷಿಯಲ್ ಸರ್ಕಲ್ ಇಂದ ಯಾರಾದ್ರೂ.
0: ಈಗ ಹೇಳು, ನೀನ್ ಬರ್ತೀಯ? ಫ್ರೀ ಇದ್ರೆ ಬರ್ಬೋದಲ್ಲ. ನಿನಗೆ ಬ್ಯಾಲೆ ಇಷ್ಟ ಇದ್ರೆ ಬಾ.
1: ನಾನು ಇದುವರೆಗೆ ಎಂದೂ ಬ್ಯಾಲೆ ನೋಡಿಲ್ಲ. ನೋಡ್ಬೇಕಂತ ಆಸೆ ಇದೆ.
0: ವಂಡರ್ಫುಲ್. ಹಾಗಾದ್ರೆ ಹೊರಡು, ನಾನು ಈಗಲೇ ಹೋಗಿ ರೆಡಿ ಆಗ್ತೀನಿ. ಊಟನೂ ಇಲ್ಲೇ ಮಾಡಬಹುದು. ಫಿಶ್ ಕರಿ ಇವತ್ತು?
1: ಇಲ್ಲ, ಊಟ ಇವತ್ತು ಬೇಡ, ಇನ್ಯಾವಾಗಲಾದರೂ.
0: ಓಕೆ, ನಾನು ರೆಡಿಯಾಗಿ ಈಗ ಬಂದೆ. ಅಷ್ಟು ತನಕ ನೀನು ಈ ಬೆಕ್ಕುಗಳ ಹತ್ರ ಮಾತನಾಡ್ತಾ ಇರು. ಏಯ್ ಮನಿಯ, ಬನ್ನಿಯ, ಬನ್ನಿ ಇಲ್ಲಿ ಸ್ವಲ್ಪ, ನಮ್ಮ ಅತಿಥಿನ ನೋಡ್ಕೊಳ್ಳಿ.
1: ಹೇ ಬಾಯ್, ನಿಮ್ಮಲ್ಲಿ ಮನಿಯ ಯಾರು, ಬನಿಯ ಯಾರು? ಇಟ್ಸ್ ಎ ಮಿಲಿಯನ್ ಡಾಲರ್ ಕ್ವೆಶ್ಚನ್. ಎಲ್ಲಿ ಓಡ್ತಿದ್ದೀರಾ? ನಾನು ಬಂದೆ, ಆಟ ಆಡೋಣ. ಏಯ್ ಈ ಚೆಂಡನ್ನ ಹಿಡ್ಕೊಳ್ರು. ಏಯ್ ಕ್ಯಾಚ್, ಕ್ಯಾಚ್ ಇಟ್.
2: ಏನಪ್ಪ ಇವನು, ನಮ್ಮ ನಾಯಿ ನಾಯಿಗಳು ಅಂತ ತಿಳ್ಕೊಂಡ ಹಾಗಿದೆ ಚೆಂಡಿನ ಹಿಂದೆ ಹಾರಿ ಕುಣಿದು ಮಾಡೋಕೆ.
1: ಓ ಲೇಜಿ ಬಾಯ್ಸ್, ಯು ಆರ್ ಟೂ ಲೇಜಿ. ಹೇಳ್ರಿ, ಬನ್ರೋ ಇಲ್ಲಿ, ಬನ್ನಿ.
2: ನೀವೇ ಹಿಡ್ಕೋ.

0: ಫಾರ್ ಓಲ್ಡ್ ಟೈಮ್ ಸೇಕ್. ಎಷ್ಟೋ ಕಾಲದ ನಂತರ ಈ ಕೆಂಪು ಲಗಾಮು ಹೊರಗ್ ಹೊರಟಿದೆ.
1: ಕೆಂಪು ದೇವಕನ್ಯೆ
2: ರಂಗಾಬಾಯಿ, ತಂಬೂರಿ ಎಲ್ಲಿ?
3: ಹೊರಗಡೆ ಗಾಡಿಲಿದ್ದಾನೆ ಅಮ್ಮವ್ರೆ.
0: ನಾನು ಹೋಗ್ತಾ ಇದ್ದೀನಿ, ರಾಯರು ಬಂದ್ರೆ ಹೇಳು, ನಾನು 10 ಗಂಟೆ ಸುಮಾರಿಗೆ ಬಂದ್ಬಿಡ್ತೀನಿ ಅಂತ. ರಾಯರು ನನ್ಗಿಂತ ಮೊದ್ಲು ಮನೆಗ್ ಬಂದ್ರೆ ಈ ಬೆಕ್ಕಗಳಿಗೆ ಹಾಲು, ಅನ್ನ ಮತ್ತು ಫಿಶ್ ಕೂಡ ಕೊಡ್ಲಿ. ಮೊದ್ಲು ಅನ್ನ ಕೊಡ್ಲಿ, ಯಾಕೆಂದ್ರೆ ಫಿಶ್ ತಿಂದ ನಂತರ ಅನ್ನವನ್ನ ಅವು ತಿರುಗಿ ಕೂಡ ನೋಡಲ್ಲ. ಗೊತ್ತಾಯ್ತಲ್ಲ?
4: ಗೊತ್ತಾಯ್ತು. ಅನ್ನವನ್ ಮುಂಚೆನೆ ಕೊಟ್ಟು ಮುಟ್ಟಲ್ಲ. ಬನಿಯಾ ಮೀನು, ಮೀನು ಬನಿಯಾ.

0: ಮನಿಯಾ ಬನ್ನಿಯಾ
1: ಹೇಳ್ರು ಹೇಳಿ.
0: ಹಾ
1: ತೋಟಕ್ಕೆ ಹೋಗೋಣ.
0: ಹ್ಮ್
1: ಹೋಗಿ ನಾವು ಆಡಿ ಹಕ್ಕಿಗಳನ್ನೆಲ್ಲ ಹಿಡಿವ. ಕಮಾನ್ ಹೇಳಿ.
2: ಅವಳು ನನ್ನ ಆಡಿಸ್ತಾ ಇಲ್ಲ, ಬದಲಾಗಿ ನಾನೇ ಅವಳನ್ನ ಆಡಿಸ್ತಾ ಇದ್ದೀನಿ. ಪಾಪ, ಅವಳ ಮನಸ್ಸಿಗೆ ಸ್ವಲ್ಪವಾದ್ರೂ ಸಮಾಧಾನ ಸಿಗುತ್ತೆ. ನನ್ಗೆ ಆ ಟೋಸ್ಟ್ ಬೇಜಾರ್ ಬಂದ್ ಕಣ. ಎಷ್ಟು ದಿನ ಆಯ್ತು ಇಲಿ ತಿನ್ಲೇ ಇಲ್ಲ. ಶ್ರೀಮಂತರ ಮನೆಯಲ್ಲಿ ಇಲಿ ಇರೋದಿಲ್ವಾ?
3: ಇಲ್ಲ, ಆದ್ರೆ ರಂಗಾಪಾಯ ಕೋಣೆಯಲ್ಲಿವೆ ಇಲಿ ಮತ್ತೆ ಹೆಗ್ಣ. ಅಲ್ಲಿ ಹೋಗಿ ಯಾಕೆ ಬೇಟೆಯಾಡಲ್ಲ ನೀನು?
2: ಅವಳೇ ಒಂದ್ ಹೆಗ್ಣ, ಎಲ್ರಕ್ಕಿಂತ ದೊಡ್ಡ ಹೆಗ್ಣ. ಆ ಮುದ್ಕಿ ಎಷ್ಟ್ ಚಾಲಾಕಿದ್ದಾಳ್ ಗೊತ್ತಾ?

0: ವರ್ತಿಯಾಗ ಗಮನ ಸ್ವಲ್ಪ ಬೇರೆ ಕಡೆಗೆ ಹೋಯ್ತಂದ್ರೆ ಸಾಕು, ನಮ್ ಹೊಟ್ಟೆ ಮೇಲೆ ಹೊಡೆದ ಬಿಡ್ತಾಳೆ, ಹಳಸಿದ ತಂಗಳನ್ನ ಹಾಕ್ತಾಳೆ, ನಮ್ ಪಾಲಿನ ಹಾಲಲ್ಲಿ ಕಾಲಾಂಶವಾದ್ರೂ ಉಳ್ಕೊಣೆ ಹೋಗುತ್ತೆ.
1: ಪಕ್ಕದ ಮನೆಯ ತೋಟದಲ್ಲಿ ಮೊನ್ನೆ ನಾನೊಂದು ಬೆಕ್ಕು ನೋಡಿದೆ. ತುಂಬಾ ಸುಂದರಿ ಆಗ್ಬೇಕದು. ಬೆಳ್ಳಗೆ ಗುಂಡ್ ಗುಂಡಿಗೆ ನೀಲಿ ಕಣ್ಣುಗಳು, ಸೊಂಪಾಗಿ ಬೆಳೆದ ಬಾಲ.
0: ಸರಿ, ಹಾಗಾದ್ರೆ ಆ ತೋಟಕ್ಕೆ ಒಂದ್ ಸುತ್ತ ಹಾಕ್ ಬರೋಣವಾ?
2: ಓ, ಕೊನೆಗೂ ಸಿಕ್ಕಿತು. ಹ್ಯಾಪಿ ಆನಿವರ್ಸರಿ, 15 ಇಯರ್ಸ್. ಕ್ಯಾನ್ ಯು ಬಿಲೀವ್ ಇಟ್? 5 ವರ್ಷ ಕೂಡ ಆಗಿಲ್ಲ ಅನ್ಸುತ್ತೆ. ನಾವು ಪರಸ್ಪರ ಭೇಟಿಯಾಗೋದು ಅಷ್ಟು ಕಡಿಮೆ ಆಗ್ಬಿಟ್ಟಿದೆ. ಐ ಫೀಲ್ ಲೈಕ್ ಎ ನ್ಯೂಲಿ ವೆಡ್. ಎಷ್ಟು ಗಂಟೆಯ ಫ್ಲೈಟ್ ಅಲ್ಲಿ ಬರ್ತಾ ಇದ್ದೀರಿ? ನಾನು ಏರ್ಪೋರ್ಟ್ಗೆ ಬರ್ತಾ ಇಲ್ಲ, ಮನೇಲಿ ಎಲ್ಲ ತಯಾರಿ ನಡೆಸಿ ನಿಮ್ ನಿರೀಕ್ಷೆಯಲ್ಲಿ ಇರ್ತೀನಿ. ಏನಿಲ್ಲ ಡಾರ್ಲಿಂಗ್, ನೀವು ಬಂದ್ಬಿಡಿ. ಹ್ಮ್, ಹೌದು, ನಿಮ್ಮಿಷ್ಟದ ಮೆನು. ಓಕೆ ಸ್ವೀಟ್ ಹಾರ್ಟ್, ಬಾಯ್. ಬನ್ನಿ ಇಲ್ಲಿ, ಬನ್ನಿಯಾ ಮನಿಯಾ, ಕಮ್ ಆನ್, ಓಡ್ಬೇಡಿ, ಎಲ್ಲಿಗೆ ಓಡೋದು. ರಂಗಬಾಯಿ, ತಂಬೂರಿ ಹತ್ರ ಹೇಳು, ಇವತ್ತು ಸಂಜೆ ಗಾಡಿ ತಕೊಂಡು ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ. ಮತ್ತೆ ಮೈಕೆಲ್ ಹತ್ರ ಹೇಳು, ಅವನು ತಾನ್ ಸಾಕಿದ ಕೋಳಿನ ತಂದು ಪದಾರ್ಥ ಮಾಡ್ಲಿ ಅಂತ. ಒಳ್ಳೊಳ್ಳೆ ವಸ್ತುಗಳನ್ನ ಹಾಕಿ ಪಲ್ಯ ಮಾಡ್ಲಿ, ರಾಯರಿಗೆ ಇಷ್ಟವಾದ ಹುಳಿ ಕೂಡ. ಗೊತ್ತಾಯ್ತಲ್ಲ,
3: ಊಟಕ್ಕೆ ಬೇರೆ ಯಾರಾದ್ರೂ ಬರ್ತಾ ಇದ್ದಾರೆ ಅಮ್ಮ ಅವ್ರೆ?
2: ಇಲ್ಲ, ನಾನು ಮತ್ತು ರಾಯರು ಮಾತ್ರ, ಮತ್ತೆ ಈ ಬೆಕ್ಕುಗಳು.
4: ರಂಗಬಾಯ್, ಒಡತಿ ಇದ್ದಿದ್ದಲ್ಲ,
5: ಯಾಕೆ, ಏನ್ ಬೇಕಾಗಿತ್ತು?
4: ಅವ್ರ ಹತ್ರ ಕೆಲ್ಸ ಇದೆ.
5: ಹಾಗಾದ್ರೆ ಅವರು ಹೊರಗೆ ಬರೋ ತನಕ ತೋಟದಲ್ಲೇ ಕುಳಿತಿರು.
4: ಏಯ್, ಅದೇನಂತ ನೇರವಾಗಿ ಹೇಳಬಾರ್ದೆ, ಸುತ್ತಿ ಬಳಸಿ ಯಾಕೆ ಮಾತಾಡ್ತೀಯ? ನೀನು ಏನಂತ ತಿಳಿದಿದ್ದೀನಿ? ನಂಗೇನು ಒಳಗೆ ಹೋಗಕ್ಕೆ ಸಾಧ್ಯ ಇಲ್ಲ ಎಂದೆ.
5: ಒಡತಿ ಬಾತ್ರೂಮ್ನಲ್ಲಿದ್ದಾರೆ, ಈಗಷ್ಟೇ ಸ್ನಾನಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಹೋಗ್ತೀಯೇನು?
4: ಹೋಗ್ಲೇನು?
5: ಹೋಗ್ಬಹುದಲ್ಲ, ತಡೆಯುವವರು ಯಾರಿದ್ದಾರೆ? ನಿನ್ನ 4,000 ಸಂಬಳದ ಕೆಲಸವನ್ನ ಕಳೆದುಕೊಳ್ಳುವ ಇಚ್ಛೆ ಇದ್ರೆ ಹೋಗು ತಂಬೂರಿ.
4: ಏ ಮುದುಕಿ, ಯಾರಿಗ್ ಗೊತ್ತು, ಸಂಬಳ ಪಕ್ಕನೆ ಮೇಲೆ ಇರ್ಲೂಬಹುದು.
5: ಏಯ್, ನಾಲ್ಗೆ ದಿಗಿ ಹಿಡ್ದು ಮಾತಾಡು, ಆಮೇಲೆ ಪಶ್ಚಾತ್ತಾಪ ಪಡ್ತೀಯ.
4: ಏ ಹುಚ್ಚಿ, ನಿನ್ಗೇನ್ ಗೊತ್ತು, ಅವಳ ಚಿಂತೆಯಲ್ಲಿ ನನ್ನ ನಿದ್ರೆ ಎಲ್ಲ ಹಾಳಾಗಿ ಹೋಗಿದೆ. ಹೌದು, ಒಡತಿ ಮುಖ ನೋಡಿದ್ರೆ ತುಂಬಾ ಸಪ್ಪಗಿದ್ದಾಗೆ ಕಾಣ್ತಾ ಇದ್ದಾರೆ, ಮುಖದಲ್ಲಿ ಕಾಂತಿ ಇಲ್ಲ. ರಾಯರಿಗಂತೂ ಈಗ ಮನೆ ಕಡೆ ಗಮನ ಕೊಡಕ್ಕೆ ಪುರ್ಸುತ್ತೇ ಇಲ್ಲ, ಪಾಪ.
5: ಅಲ್ಲದೆ ಆ ಬೆಕ್ಕುಗಳು ಬರೇ ಪೆದ್ದುಗಳು, ಮೂರ್ಖ ಪ್ರಾಣಿಗಳು ತಂಬುರಿಯವು.
4: ಹೌದು, ಬೆಕ್ಕುಗಳು ಮೂರ್ಖ ಪ್ರಾಣಿಗಳು, ಆದ್ದರಿಂದ ನಾನೇ ಪ್ರಯತ್ನಿಸಬಹುದಲ್ವಾ?
5: ಏ ಪಟಿಂಗ, ನಿನ್ಗೇನಾಗಿದೆ? ಬೆಳೆ ಬೆಳಗ್ಗೆ ಸ್ವಲ್ಪ ಹಾಕೊಂಡ್ ಬಂದಿದ್ಯೇನು? ಸಿಕ್ಕಾಪಟ್ಟೆ ಏನೇನೋ ಮಾತಾಡ್ತಿದ್ಯಲ್ಲ, ಸ್ವಲ್ಪ ಮನಸ್ಸನ್ನ ಹದ್ದು ಬಸ್ತಿನಲ್ಲಿಟ್ಕೋ. ರಾಯರು ಎಲ್ಲಾದ್ರೂ ನಿನ್ ಮಾತ್ ಕೇಳಿಸ್ಕೊಂಡ್ರೆ ಏನಾಗ್ಬಹುದು ಗೊತ್ತಿದ್ಯಾ ನಿನ್ಗೆ ತಂಬೂರಿ?
4: ಏನ್ ಮಾಡ್ತಾರೆ?
5: ಅಲ್ಲೇ ಕೊಂದ್ ಹಾಕ್ತಾರೆ, ಗುಂಡು ಹಾರಿಸಿ ಕೊಂದೇ ಬಿಡ್ತಾರೆ.
4: ಇರ್ಲಿ, ಈಗೊಂದು ಫಸ್ಟ್ ಕ್ಲಾಸ್ ಚಹಾ ಮಾಡಿಕೊಡು. ನಿನ್ನ ಕೈ ಚಹಾ ಕುಡಿದಿದ್ರೆ ಈ ಗಾಡಿ ಸ್ಟಾರ್ಟ್ ಆಗೋದೇ ಇಲ್ಲ.
5: ಹೋಗಲೇ ತಂಬೂರಿ, ಬರೀ ಸ್ವಾರ್ಥಿ ನೀನು.
0: ಎಂತೆಂತವರನ್ನ ಸಾಕಿ ಇಟ್ಕೊಂಡಿದ್ದಾಳವಳು, ಇವರಿಗಿಂತ ಹಾವುಗಳೇ ಉತ್ತಮ. ಎಣಿಸಿದ್ರೆ ಒಬ್ಬೊಬ್ರ ತಲೆಯನ್ನು ಹೊಡೆದು ಜಜ್ಜಿ ಜಜ್ಜಿ ಹಾಕ್ಬೇಕನ್ಸತ್ತೆ.
1: ಅವ್ರ ವಿಷ ನಿನಗ್ ತಾಗ್ಬಹುದು,
0: ಅವರ ನಾಲ್ಕೇನ ಸೀಳಿ ಹಾಕ್ಬೇಕನ್ಸತ್ತೆ.
1: ಶುರು ಮಾಡಿದ್ಯಲ್ಲ ನೀನು ಅವ್ರ ಹಾಗೆ ಮಾತಾಡೋಕೆ,
0: ಸಹವಾಸ ದೋಷ ಅಷ್ಟೇ.
1: ನೋಡು, ಬಂದ್ಬಿಟ್ಟ ದೊಡ್ಡ ಹೀರೋ, ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಸೂಟು ಬೂಟು ಹಾಕೊಂಡು ಹೇಗೆ ಟ್ರಿಮ್ ಆಗಿ, ಏನೋ ವಿಶೇಷ ಇರ್ಬೇಕು.
6: ಹೇ ಬಾಯ್, ವೇರ್ ಇಸ್ ಯುವರ್ ಮಿಸ್ಟ್ರೆಸ್? ಓ ರಂಗಬಾಯ್, ಒಡತಿ ಎದ್ದಿದ್ದಾರಲ್ವೇ, ನಾನು ಬಂದಿದ್ದೇನೆ ಅಂತ ಹೇಳಿ.
5: ಸ್ನಾನ ಮಾಡ್ತಾ ಇದ್ದಾರೆ, ಒಳಗ್ ಬಂದು ಕುಳಿತುಕೊಳ್ಳಿ.
6: ಬೇಡ ಬೇಡ, ಇಲ್ಲೇ ಪರವಾಗಿಲ್ಲ, ಅವರು ಹೊರಗೆ ಬಂದ ಕೂಡಲೇ ಹೇಳಿ, ನಾನು ಇಲ್ಲಿ ಇದ್ದೀನಿ ಅಂತ. ಅಷ್ಟರ ತನಕ ಬೆಕ್ಕುಗಳ ಹತ್ರ ಮಾತಾಡ್ತಾ ಇರ್ತೀನಿ.
0: ಮಾತಾಡೋದೇನ್ ಬಂತು ಮಣ್ಣು, ನಮ್ಮ ಒಂದು ಮಾತಾದ್ರೂ ನಿನ್ಗೆ ಅರ್ಥ ಆದ್ರೆ ತಾನೆ.

0: ಅನಿಸುತ್ತೇನೋ ಇಲ್ಲ.
1: ಹಾ, ಈಗ ನೆನಪಾಯ್ತು. ಐ ಹ್ಯಾವ್ ಗಾಟ್ ಸಮಥಿಂಗ್ ಫಾರ್ ಯು ಹಿಯರ್.
2: ವಾಹ್, ಕ್ರೀಮ್ ಬಿಸ್ಕೆಟ್ ಭಾರಿ ಒಳ್ಳೆದಾಯ್ತು.
0: ಏನು ಗೆಳೆಯ, ಇವನು ನಮ್ಮನ್ನ ಬಹಳ ಪ್ರೀತಿ ಮಾಡ್ತಿದ್ದಾನೆ.
2: ಪದ್ಧತಿ ಕಣು, ಯಾರಾದರೂ ಮನೆಗೆ ಹೋಗ್ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಅಂತ ಜನರು ಚಾಕ್ಲೇಟು ಮಿಠಾಯಿಗಳನ್ನ ತಕೊಂಡ್ ಹೋಗ್ತಾರಲ್ಲ, ಹಾಗೆ ಈ ಮನೆಯಲ್ಲಿ ಮಕ್ಕಳಿಲ್ಲ, ನಾವೇ ಮಕ್ಕಳು.
0: ಹೌದಾ, ಈ ಪದ್ಧತಿ ಬಹಳ ಚೆನ್ನಾಗಿದೆ.
3: ಹಲೋ, ಇದೇನು ಬೆಳಿ ಬೆಳಿಗ್ಗೆ?
1: ಸಾರಿ, ಸ್ವಲ್ಪ ಹೊತ್ತು ತಪ್ಪಿ ಬಂದಿದ್ದೇನೆ. ಇವತ್ತು ನನ್ನ ಇಂಟರ್ವ್ಯೂ ಇದೆ, ಈಗ 11 ಗಂಟೆಗೆ. ವಿಶ್ ಮೀ ಲಕ್.
3: ಆಫ್ ಕೋರ್ಸ್, ಆಲ್ ದಿ ಬೆಸ್ಟ್. ಫೀಲಿಂಗ್ ನರ್ವಸ್?
1: ಇಲ್ಲ, ಖಂಡಿತ ಇಲ್ಲ. ಐ ಆಮ್ ಎ ಫ್ರೀಕ್. ಇವತ್ತು ನನ್ನ ಅದೃಷ್ಟ ನಿರ್ಧಾರ ಆಗತ್ತೆ. ನಾನು ಸ್ವಲ್ಪನೂ ಚಿಂತೆ ಮಾಡೋನಲ್ಲ. ಬಹುಶಃ ನನಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚು ಆತ್ಮವಿಶ್ವಾಸ ಇದೆ. ಕ್ವಾಲಿಫಿಕೇಶನ್ ಚೆನ್ನಾಗಿದೆ. ಸೆಕೆಂಡ್ ಇಯರ್ನಲ್ಲಿ ನನಗೊಂದು ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಇನ್ನೂ 2 ಅವಾರ್ಡ್ಸ್ ಸಿಕ್ಕಿವೆ. ಸ್ವಲ್ಪ ಫ್ರೀಲ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅದೂ ಅಲ್ಲದೆ 1 ಕೆಜಿಯಷ್ಟು ತೂಕದ ಸರ್ಟಿಫಿಕೇಟ್ಸೂ ಇವೆ. ಒಳ್ಳೆ ಪರ್ಸನಾಲಿಟಿ ಅಂತೂ ಹೇಗೂ ಇದ್ದೇ ಇದೆಯಲ್ಲ. ಕಾನ್ಫಿಡೆನ್ಸ್ ಇದೆ. ಇಂಟರ್ವ್ಯೂನಲ್ಲಿ ಯಶಸ್ವಿ ಆಗಲು ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳಿ?
3: ಶಿಫಾರಸು?
1: ಶಿಫಾರಸು ನಂಗೆ ಬೇಕಾಗಿಲ್ಲ. ನನ್ನ ಸಾಮರ್ಥ್ಯ, ನನ್ನ ಟ್ಯಾಲೆಂಟ್, ನನ್ನ ಎಕ್ಸ್ಪೀರಿಯನ್ಸ್ ಇವೇ ಸಾಕು ಶಿಫಾರಸು ಮಾಡಲಿಕ್ಕೆ.
3: ನೀನಿನ್ನು ಮಗು. ಈ ಜಗತ್ನಲ್ಲಿ ನಾ ಮುಂದು ತಾ ಮುಂದು ಅನ್ನೋ ರ್ಯಾಟ್ ರೇಸ್ನಲ್ಲಿ ಬರೀ ಪ್ರತಿಭೆ ಸಾಮರ್ಥ್ಯಗಳು ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಜೀವನದ ಪ್ರತಿಯೊಂದು ಮುಖವು ನನಗಿದೇ ಪಾಠ ಕಲಿಸಿದೆ.
1: ಆಂಟಿ, ನೀವು ಹೀಗೆ ಹೇಳ್ತಾ ಇದ್ದೀರಾ? ನೀವು ಒಂದು ಚಿಕ್ಕ ಮರದ ಕೊರಡಿನಿಂದ ವ್ಯಾಪಾರ ಶುರು ಮಾಡಿದ ಅಂಕಲ್ ಇವತ್ತು ಇಷ್ಟು ದೊಡ್ಡ ಇಂಡಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ. ಅದು ಅವರ ಧೈರ್ಯ ಸಾಮರ್ಥ್ಯಗಳಿಂದ ಅಲ್ವೇ? ಪ್ರಾಮಾಣಿಕತೆ ಮತ್ತು ಪರಿಶ್ರಮಗಳನ್ನ ಬಿಟ್ರೆ ಅವ್ರ ಹತ್ರ ಬೇರೆ ಏನಿತ್ತು?
3: ನಿನಗೆ ಇನ್ನು ಏನು ಗೊತ್ತಿಲ್ಲ. ಪ್ರಾಮಾಣಿಕತೆ, ಧೈರ್ಯ ಮೊದಲಾದವು ದೊಡ್ಡ ಗುಣಗಳು ನಿಜ. ಆದರೆ ಇಷ್ಟು ದೊಡ್ಡ ಇಂಡಸ್ಟ್ರಿಯನ್ನು ನಡೆಸುವ ಸಾಮರ್ಥ್ಯ ಅವಕ್ಕಿಲ್ಲ.
1: ಆಂಟಿ, ಯು ಆರ್ ವೆರಿ ಡಿಸ್ಟರ್ಬಿಂಗ್ ವುಮನ್ ಇನ್ ಮೋರ್ ವೇಸ್ ದನ್ ಒನ್.
3: ಐ ಆಮ್ ಸೋ ಸಾರಿ ಉದಯನ್, ನಿನ್ನ ಇಂಟರ್ವ್ಯೂ ಇದೆ. ನಾನು ಸುಮ್ಮನೆ ಬೇಡದ ಕತೆಗಳನ್ನೆಲ್ಲ ಹೇಳುತ್ತಾ ಕುಳಿತೆ. ನೋಡು, ಇಂಟರ್ವ್ಯೂ ಚೆನ್ನಾಗಿ ಮಾಡು.
1: ಐ ವಿಲ್ ಟ್ರೈ ಮೈ ಬೆಸ್ಟ್. ಈ ಕೆಲಸ ನಾನು ಪಡೀಲೇಬೇಕು. ಈ ನಗರಕ್ಕೆ ಅವಶ್ಯವಾಗಿ ನಾನು ಬರಲೇಬೇಕು.
3: ಇಂಟರ್ವ್ಯೂ ಹೇಗಾಯ್ತು ಅಂತ ನನಗೆ ತಿಳಿಸು.
1: ಓಹ್, ಇಂಟರ್ವ್ಯೂ ಚೆನ್ನಾಗಾದ್ರೆ ನೀವಿಬ್ರು ನನ್ನ ಜೊತೆಗೆ ಹೊರಗೆ ಎಲ್ಲಿಯಾದರೂ ಊಟ ಮಾಡಬೇಕು. ಚೈನೀಸ್ ಫುಡ್. ಚೆನ್ನಾಗಿ ಆಗದೆ ಇದ್ರೆ ನಿಮ್ಮ ಮನೆಯಲ್ಲಿ ನನಗಾಗಿ ಫಿಶ್ ಕರಿ, ಏನಂತೀರಾ?
3: ಷರತ್ತು ಒಪ್ಪಿಗೆ. ಆದ್ರೆ ಉದಯನ್, ಇವತ್ತಲ್ಲ, ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ.
1: ಇಸ್ ಇಟ್?
3: ಕೋಲ್ಕತ್ತಾದಿಂದ ಎಸ್ಕೆ ಬರ್ತಾರೆ ಸಂಜೆಗೆ.
1: ಓ
3: ಸರಿ, ನಿನಗೆ ಬೆಸ್ಟ್ ಆಫ್ ಲಕ್.
1: ಥ್ಯಾಂಕ್ ಯು, ನಾನೇನ್ ಬರ್ತೀನಿ.
3: ಸೌರಭ್, ಹೌ ಆರ್ ಯು? ಯು ರ್ಯಾಸ್ಕಲ್! ಏನಪ್ಪ, ಎಷ್ಟು ದಿನ ಆಯ್ತು ನೀನ್ ಬರ್ಲಿಲ್ಲ ಈ ಕಡೆಗೆ. ನಿನಗ್ ಗೊತ್ತಾ ನಿನ್ ಗೆಳೆಯ ಎಷ್ಟು ಬಿಜಿ ಇರ್ತಾರಂತ? ಹಾ, ಈಚಿನ್ ಕೋಲ್ಕತ್ತಾ ತೀರ ಹೋಪ್ಲೆಸ್ ಕೇಸ್. ಲೋ ಹೇಳೋ, ಎಷ್ಟು ವರ್ಷಗಳ ನಂತರ ಡಿವೋರ್ಸ್? ಸೋ ಸರಿ ಸೌರಭ್, ನೌ ಲಿಸನ್, ಐ ಹ್ಯಾವ್ ಗಾಟ್ ಸಮ್ ವೆರಿ ಇಂಪಾರ್ಟೆಂಟ್ ವರ್ಕ್. Do you know anyone in Adco? Adco? Huh? Adco? The advertising company? Huh? Nijavaglu? Really? Wonderful! I know. I could bet on you. Sorry. Ill kelu. Obba huduga iddane. He's an artist. Very talented young man. Hesaru barko. Udayan Kirpekar. ಇವತ್ತು ಆ ಕಂಪನಿಯ ಕ್ರಿಯೇಟಿವ್ ಯೂನಿಟ್ಗೆ ಇಂಟರ್ವ್ಯೂ ಇದೆ. ಅವನು ಬರ್ತಿದ್ದಾನೆ. ಯೆಸ್, ಹಿ ಮಸ್ಟ್ ಗೆಟ್ ಇಟ್. ಖಂಡಿತ ಸಿಗುತ್ತೆ ತಾನೆ? ಡೋಂಟ್ ಫಾರ್ಗೆಟ್ ಸೌರಭ್.

ಬನಿಯಾ ಬನಿಯಾ ಮನಿಯಾ ಬಾರೋ, ಎಲ್ಲಿ ಹೋದವು ಇವುಗಳು? ಆ ಬಂತ್ರ ಪುಟ್ಟಣ್ಣಗಳೇ, ಬನ್ನಿ ಬನ್ನಿ ಬನ್ನಿ ಬನ್ನಿ. ಇವತ್ತು ನಮ್ಮಲ್ಲಿ ಬಹಳ ಸ್ಪೆಷಲ್ ಪಾರ್ಟಿ ಇದೆ, ಆದ್ರೆ ನೀವೇನು ಹೀಗೆ ಡ್ರೆಸ್ ಮಾಡ್ಲೇ ಇಲ್ಲ? ಬನ್ನಿ, ನಿಮ್ಗೆ ಡ್ರೆಸ್ ಮಾಡ್ತೇನೆ. ಬನ್ನಿ.

0: ಹಲೋ, ಏಸ್ ಏಸ್, ಸೋನಿಯಾ ರಾವ್ ಸ್ಪೀಕಿಂಗ್.
1: ಇವತ್ತು ಕೂಡ ಬರ್ತಾ ಇಲ್ಲ ನಮ್ಮ ಒಡೆಯ. ಈಗ ತಾನೇ ಅವ್ರ ಫೋನ್ ಬಂತು.
2: ಹೇಗ್ ಗೊತ್ತಾಯ್ತು? ಅವ್ರೇನ್ ಹೇಳಿದ್ರು?
1: ಏನು ಹೇಳಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಕೆ ಮುಖ ಸಿಕ್ಕಾಪಟ್ಟೆ ಸಬ್ಗಾಗ್ಬಿಟ್ಟಿದೆ.
2: ಹೌದೇನೋ, ಸರಿ, ಒಳ್ಳೇದೇ ಆಯ್ತು. ಇನ್ನು ಇದಿಬ್ಬನ್ ತೆಗ್ದು ಬಿಡ್ಬೋದು. ಅಬ್ಬಾ,
1: ಪರವಾಗಿಲ್ಲ ಕಣೋ, ಇರ್ಲಿ, ಒಡತಿ ಮನ್ಸಿಗೆ ಸ್ವಲ್ಪನಾದ್ರೂ ಸಮಾಧಾನ ಸಿಗ್ಲಿ.

boys. Yes. Oh, Mania.

boys. Yes. Oh, Mania. Bania. Ah, come on. A happy, happy wedding anniversary to me. Huh? ರಂಗಾಬಾಯಿ, ಕೇಕ್ ತಂದ್ಯಾ? ಅಲ್ಲಿಡು. ಸರಿ, ನೀನಿನ್ನು ಹೋಗ್ಬಹುದು. ರಾಯರು ಇವತ್ತು ಬರೋದಿಲ್ಲ. ಎಲ್ಲರ ಹತ್ರ ಹೋಗ್ಲಿಕ್ಕೆ ಹೇಳು. ನಂಗೆ ಇವೆರಡು ಬೆಕ್ಕುಗಳೇ ಸಾಕು. ಮನಿಯಾ, ಬನಿಯಾ, ಬಾ. ಕೇಕ್ ತಿನ್ನೋ. ಹೀಗೆ ತಿನ್ನು ಬನಿಯಾ, ತಿನ್ನು ಬನಿಯಾ, ತಿನ್ನು.

0: ಅವಳು ಕೆಳಗ್ ಬರಲಾರಳು.
1: ಅವಳು ಅಳ್ತಿದ್ದಾಳೆ, ನಾವು ಮೇಲೆ ಹೋಗೋಣ. ಅವಳಿಗೆ ಪುಷ್ಪಗುಚ್ಛ ಕೊಟ್ರೆ ಅದರಿಂದಾದ್ರೂ ಅವಳ ಮನಸ್ಸಿಗೆ ಸಮಾಧಾನ ಆಗ್ಬೋದೇ ಏನು.
0: ಹೋಗೋಣ, ಇಬ್ರು ಹೋಗೋಣ, ಬಾ.
1: ಸರಿ ಹೋಗೋಣ ಬಾ.
2: ಉದಯನ್, ಉದಯನ್ ಬಾ.
3: ಸೋನಿಯಾ
2: ಬಾ. ಉದಯನ್
3: ಸೋನಿಯಾ, ಯು ಆರ್
2: ಹ್ಯಾಪಿ? ನನ್ನ ಜೊತೆಗೆ ಡಾನ್ಸ್ ಮಾಡು ಬಾ. ನೋಡು ನಾನ್ ಹ್ಯಾಪ್ ಕುಣಿತಾ ಇದ್ದೇನೆ. ಐ ಆಮ್ ಹ್ಯಾಪಿ ಟುಡೇ. ಇಟ್ ಇಸ್ ಮೈ ವೆಡ್ಡಿಂಗ್. ಇಟ್ ಇಸ್ ಮೈ ವೆಡ್ಡಿಂಗ್ ಆನಿವರ್ಸರಿ.
3: ಸೋನಿಯಾ, ಯು ಆರ್ ಮಾರ್ವೆಲಸ್. ಸೋನಿಯಾ.
2: ಉದಯನ್.
3: ಓ ಸೋನಿಯಾ.
2: ಉದಯನ್.

0: ಅಥವಾ ನನ್ನ ಕಣ್ಣು ನನಗೆ ಮೋಸ ಮಾಡಿದೆ?
1: ಹೌದು ಕಣೋ, ನಿಜವೇ. ಆದ್ರೆ ನೀನ್ ಯಾಕೆ ಬೆಳಿ ಬೆಳಿಗ್ಗೆನೆ ನಿನ್ನ ಧ್ವನಿಯನ್ನು ಏರಿಸ್ತಾ ಇದ್ಯಾ?
0: ಎಲ್ಲ ಮೋಸ ಕಣ, ಬರೇ ನಾಟಕ. ನಾಲ್ಕು ದಿಕ್ಕಿನಲ್ಲಿ ಎಲ್ಲಿ ನೋಡಿದ್ರು ಅನೀತಿ, ಅನಾಚಾರ.
1: ನೀನೇನ್ ಗೆಳೆಯ, ಮನುಷ್ಯ ಬಗ್ಗೆ ಮಾತಾಡ್ತಿದ್ಯಾ?
0: ಹಾ, ಮನುಷ್ಯರು ಬೆಕ್ಕುಗಳ ಹಾಗೆ ಚೇಷ್ಟೆ ಮಾಡೋದು, ಬೆಕ್ಕು ಮನುಷ್ಯರ ಹಾಗೆ ಮಾತಾಡೋದು ಬಹಳ ಚೆನ್ನಾಗಿದೆ. ಹೊಡ್ತಿ ಬಂದ್ಬಿಟ್ಲು ನೋಡು, ಸುಮ್ಮನೆ
1: ಒಡ್ತಿನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವಳ ಮುಖ ನೋಡು, ಎಷ್ಟು ಸಪ್ಪಗಾಗಿದೆ, ಏನನ್ನೋ ಕಳ್ಕೊಂಡವ್ರ ತರ ಆಗಿದೆ.
0: ಹಾ ಹೌದು ಪಾಪ.

0: ಅದಿದೆ ಅಲ್ಲ ಫಸ್ಟ್ ಕ್ಲಾಸ್.
1: ಯಾರ್ದು? ನಿನ್ನದ?
0: ಹೌದು ಹೌದು ನಂದೇ. ಅಲ್ಲ ನನ್ನ ಯಜಮಾನನ ಟ್ಯಾಕ್ಸಿ ನನ್ನದು ಹೌದು ತಾನೆ. ಯಾರ್ ಗಾಡಿ ಓಡಿಸ್ತಾರೋ ಅವರೇ ಅದರ ಮಾಲೀಕರು. ನಿಜವಾದ ಮಾಲೀಕ ನಮ್ಕೆ ವಾಸ್ತೆ ಮಾತ್ರ ಇರ್ತಾನೆ ಪೆಟ್ರೋಲ್ನ ಖರ್ಚು ಕೊಡೋಕೆ. ನೋಡು ಈಗ ಸ್ವಲ್ಪ ಸ್ವಲ್ಪ ದುಡ್ಡಿದ್ರೆ ಸಾಕಾಗಲ್ಲ ಬದುಕಿ, ಯಾವುದಾದರೂ ದೊಡ್ಡ ದೊಡ್ಡ ಮೊತ್ತಕ್ಕೆ ಕೈ ಹಾಕ್ಬೇಕು.
1: ನೋಡು ತಂಬುರಿ, ಯಾವ್ದಾದ್ರೂ ಲಾಟ್ರಿ ಹೊಡಿಲೂಬಹುದು.
0: ಮುದುಕಮ್ಮ, ಲಾಟ್ರಿ ಇದೇ ಮನೆಯೊಳಗಿದೆ.
1: ನೋಡು ಹೋಗಟ್ಟು ಬೇಡ, ಹೇಳೋದನ್ನ ನೇರವಾಗಿ ಹೇಳು.
0: ಇದೇ ಮನೆಯಲ್ಲಿ ಲಾಟ್ರಿ ಇದೆ, ಅವಕಾಶ ಮಾಡಿಕೊಡೋದು ನಮ್ಮ ಕೈಲಿದೆ.
1: ನಿನ್ನ ನಾಲ್ಗೆಗೆ ಕಡಿವಾಣ ಅನ್ನೋದೇ ಇಲ್ವೇನೋ, ಬುದ್ಧಿಗೇಡಿ. ಹೋಗಿಲ್ಲಿಂದ, ಇವತ್ ಇಲ್ಲಿಗೆ ಬ್ರೇಕ್ಫಾಸ್ಟ್ಗೆ ಆ ತಿರುಪೆಯವನ್ ಬರ್ತಾ ಇದ್ದಾನೆ.
0: ಯಾರು ತಿರುಪೆಯವನು?
1: ಅದೇ ಆ ಹುಡುಗ, ಇನ್ನು ಮೀಸೆ ಹೊಡೆದಿಲ್ಲ, ಅವನ ದಿಮಾಕು ನೋಡ್ಬೇಕು.
0: ನೀನು ಏನ್ ಬೇಕಾದ್ರೂ ಹೇಳು, ಆ ಹುಡುಗ ಈ ಬೆಕ್ಕುಗಳಿಗಿಂತ ಉತ್ತಮ ಅಲ್ವಾ?
1: ಏಯ್ ಸುಮ್ನೇರು, ಅವನ್ ಬಂದ.
2: ಮೇಡಮ್ ಇದ್ದಾರಾ?
1: ಹೌದು ಇದ್ದಾರೆ, ನೀವ್ ಒಳಗ್ ಬಂದು ಕುಳಿತ್ಕೊಳ್ಳಿ.
2: ಬೇಡ, ಇಲ್ಲೇ ಹೊರಗೆ ಪರವಾಗಿಲ್ಲ, ಅವ್ರ ಹತ್ರ ಸ್ವಲ್ಪ ಹೇಳಿ ನಾನು ಬಂದಿದ್ದೀನಿ ಅಂತ.
0: ರಂಗಬಾಯ್, ನಾನು ಗ್ಯಾರೇಜಿಗೆ ಹೋಗ್ತೀನಿ.
1: ಸರಿ, ನಾನು ಒಳಗ್ ಹೋಗ್ತೀನಿ.
2: ಹೇ ಬಾಯ್ಸ್, ಕಾಣಿಕೆ ಕೊಡದೆ ಇದ್ರೆ ನನ್ನನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋಲ್ಲಲ್ವಾ ನೀವು? ಸರಿ ತಗೊಳ್ಳಿ ಈ ಬಿಸ್ಕೆಟ್, ಇವತ್ತು ನನ್ನ ಹತ್ರ ಒಳ್ಳೆ ಸುದ್ದಿ ಇದೆ. ಓ ಆಂಟಿ ಬಂದ್ರಲ್ಲ.
3: ಹಲೋ ಉದಯನ್, ಆಗ್ಲೇ ಬಂದ್ಯಾ?
2: ಹೌದು ಸೋನಿಯಾ, ನಿಮ್ಗೊಂದು ಸ್ವೀಟ್ ನ್ಯೂಸ್, ಐ ಹ್ಯಾವ್ ಮೇಡ್ ಇಟ್.
3: ಮೊದಲು ಸುದ್ದಿ ಏನು ಅಂತ ಹೇಳು, ಆಮೇಲೆ ನಾನೇ ನಿನ್ ಜೊತೆಗೆ ಡಾನ್ಸ್ ಮಾಡ್ತೀನಿ. ಇಂಟರ್ವ್ಯೂ ರಿಸಲ್ಟ್ ಏನಾಯ್ತು ಗೊತ್ತಾಯ್ತಾ?
2: ಇವತ್ತು ಬೆಳಿಗ್ಗೆನೆ ಟೆಲಿಗ್ರಾಮ್ ಬಂತು. ಅಷ್ಟೇ ಅಲ್ಲ, ಮತ್ತೆ
3: ನೀನು ಖಂಡಿತವಾಗ್ಲೂ ಸಿಲೆಕ್ಟ್ ಆಗ್ತಿ ಅಂತ ನನಗೆ ವಿಶ್ವಾಸ ಇತ್ತು. ಯು ಆರ್ ಎ ಲಕ್ಕಿ ಮ್ಯಾನ್.
2: ಇಷ್ಟು ತನಕ ಏನೋ ಲಕ್ಕಿ ಆಗಿದ್ದೀನಿ ಸೋನಿಯಾ, ಬಯಸಿದೆಲ್ಲ ನನಗೆ ಸಿಕ್ಕಿವೆ.
3: ಎಲ್ಲ ಕ್ರೆಡಿಟ್ ಅನ್ನು ನೀನೇ ತಗೊಳ್ತೀಯಾ ಅಥವಾ ಅದೃಷ್ಟಕ್ಕೂ ಸ್ವಲ್ಪ ಉಳಿಸ್ತೀಯಾ?
2: ನನ್ನ ಅದೃಷ್ಟವನ್ನು ರೂಪಿಸುವವನು ಸ್ವತಃ ನಾನೇ. ಅರೆ ಹಾ, ಅಂದಹಾಗೆ ಅಂಕಲ್ ಯಾವಾಗ ಬರ್ತಿದ್ದಾರೆ?
3: ನಾಡಿದ್ದು, ನಾಡಿದ್ದು ಬೆಳಿಗ್ಗೆ. ಇಷ್ಟ ತನಕ ನಾಡಿದ್ದು ಅಂತಲೇ ಇದೆ. ಜಾಯಿನ್ ಆಗೋದಿಕ್ ಮೊದ್ಲು ನೀನ್ ಮನೆಗೆ ಹೋಗ್ತೀಯೇನೋ? ಯಾವಾಗ ಹೋಗ್ತಿ?
2: ನಿಜ ಹೇಳ್ಬೇಕಂದ್ರೆ ನಾನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೋಗ್ಬೇಕಾಗಿದೆ, ಆದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸೇ ಆಗ್ತಾ ಇಲ್ಲ. ಯಾಕೆ ಹೇಳು?
3: ನೋಡು, ನಿಮ್ಮ ಮನೆಯವರಿಗೆ ಈ ಸುದ್ದಿ ಕೇಳಿ ತುಂಬಾ ಖುಷಿಯಾಗಿರ್ಬಹುದು, ನಿಜವಾಗ್ಲೂ ಅವ್ರು ನಿನ್ನ ದಾರಿ ಕಾಯ್ತಾ ಇರಬಹುದು.
2: ಮೊದ್ಲು ನೀನೇ ಹೇಳು, ನೀನ್ ನನ್ನ ದಾರಿ ಕಾಯ್ತಾ ಇರ್ತೀಯ?
3: ಏನಿದು ನಿನ್ನ ಹುಡುಗಾಟ ಉದಯನ್?
2: ಸೋನಿಯಾ, ಇದು ಹುಡುಗಾಟ ಅಲ್ಲ, ನನ್ನ ಬದುಕಿನ ಮೊತ್ತ ಮೊದಲ ಅಡಲ್ಟ್ ಸಿಚುವೇಶನ್. ನೀನ್ ಯಾಕೆ ಅದನ್ನ ಹುಡುಗಾಟ ಅಂತ
3: ಹೇಳ್ತಿ ಬಾಯ್?
2: ಸೋನಿಯಾ, ನೀನ್ ನನ್ನ ತಮಾಷೆ ಮಾಡ್ತಾ ಇದೀಯಾ? ಯು ಆರ್ ಜೋಕಿಂಗ್. ನನ್ನ ಜೀವನದ ಪರಮ ಸುಖ ಇದು, ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಎಂತ ಅದೃಷ್ಟವಂತ ನಾನು.
3: ಏ ಸ್ವಲ್ಪ ಮೆತ್ತಗೆ ಹೇಳು, ಮನೇಲಿ ಆಳು ಕಾಳುಗಳಿದ್ದಾರೆ.
2: ನಡೆ, ಎಲ್ಲಾದ್ರೂ ಹೊರಗೆ ಹೋಗೋಣ, ಈ ವಿಶಾಲ ಮುಂಬೈನಲ್ಲಿ ಕಳೆದು ಹೋಗೋಣ.
3: ನನಗೊಬ್ರು ಪತಿ ಇದ್ದಾರೆಂಬುದನ್ನ ಮರಿಬೇಡ, ಅಲ್ದೆ ಅವ್ರು ಎಕ್ಸ್ಟ್ರೀಮ್ಲಿ ಜೆಲಸ್ ಅಂಡ್
2: ಓ ಶಟ್. ನಿನ್ ಬಗ್ಗೆ ಅಸೂಯೆ ಪಡಲು ಅವನಿಗೆ ಏನ್ ಅಧಿಕಾರ ಇದೆ? ಅವನು ಒಂದು ದಿನದ ಮೇಲೆ ಕೂಡ, ವಾರದಲ್ಲಿ ಒಂದು ದಿನ ಕೂಡ ನಿನ್ ಮೇಲೆ ಹಕ್ಕನ್ನು ಸ್ಥಾಪಿಸ್ಲಿಕ್ಕೆ ಅವನಿಗೆ ಶಕ್ತಿ ಇದೆಯೇ? ಅವನಿಗೆ ನೀನ್ ಏನಾಗ್ಬೇಕು? ಕೇವಲ ಒಂದು ಸ್ಟೇಟಸ್ ಸಿಂಬಲ್ ಅಷ್ಟೇ, ಅಸೂಯೆ ಪಡೋ ಹಕ್ಕು ಅವನಿಗೆ ಎಲ್ಲಿದೆ?
3: ನಿನಗಿದೆಯೇ ಇದನ್ನೆಲ್ಲ ಕೇಳುವ ಅಧಿಕಾರ?
2: ಹೌದು ಇದೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ, ಐ ಲವ್ ಯು. ಐ ಆಮ್ ಸಾರಿ, ನಾನು ಸ್ವಲ್ಪ ಆವೇಶದಿಂದ ಮಾತಾಡಿದೆ, ಪ್ಲೀಸ್ ಫಾರ್ಗಿವ್ ಮೀ, ನನ್ನಿಂದ ತಪ್ಪಾಯ್ತು.
3: ತಪ್ಪು ನಿನ್ನಿಂದ ಆಗ್ಲಿಲ್ಲ ಉದಯನ್, ಎಲ್ಲವೂ ತಪ್ಪಾಗ್ಬಿಟ್ಟಿದೆ. ಈಗ ನಾನು ಯಾರಲ್ಲಿ ಹೇಳಲಿ? ನಾನೇ ಸ್ವತಃ ನನ್ನ ಕಾಲುಗಳ ಮೇಲೆ ಚಪ್ಪಡಿ ಎಳ್ಕೊಂಡಿದ್ದೀನಿ. ಬೇಕಾಗ್ಯೋ ಬೇಡವಾಗಿಯೋ ಶಿಫಾರಸ್ ಮಾಡಿ ನಿನಗೆ ಈ ಕೆಲಸ ಕೊಡ್ಸಿದ್ದೆ.
4: ಏನು ಏನಂದೆ?
2: ನೀನು ನನಗೆ ಕೆಲಸ ಕೊಡ್ಸಿದ್ಯಾ?
3: ಹಾಗೆ ಹೇಳ್ಬಹುದು. ಒನ್ ಟೆಲಿಫೋನ್ ಕಾಲ್ ವಾಸ್ ಇನಫ್.
2: ನನ್ಗೆ ಶಿಫಾರಸು ಮಾಡುವ ಧೈರ್ಯ ಮಾಡಿದ್ಯಾ ನೀನು? ನಾನು ಅದನ್ನು ಎಷ್ಟು ದ್ವೇಷ ಮಾಡ್ತೇನೆ ಅಂತ ಗೊತ್ತಿದ್ದು ಕೂಡ.
3: ನನ್ನ ಮನಸ್ಸಿನಲ್ಲಿದ್ದುದು ಒಂದೇ ಯೋಚನೆ, ನಿನಗೆ ಆ ಕೆಲಸ ಸಿಗ್ಬೇಕು ಅನ್ನೋದು ಮಾತ್ರ.

0: ಸರಿ, ಹಾಗಾದ್ರೆ ನಾನು 2-3 ಗಂಟೆಗಳಲ್ಲಿ ಗಾಡಿ ವಾಪಸ್ ತರ್ತೀನಿ. ಅಮ್ಮ ಅವ್ರು ಕೇಳಿದ್ರೆ ಗಾಡಿನ ಗ್ಯಾರೇಜಿಗೆ ತಗೊಂಡು ಹೋಗಿದ್ದೀನಿ ಅಂತ ಹೇಳು.
1: ಇಷ್ಟೊಂದು ಸಂಬಳ ತಗೋತಾ ಇದ್ಯಾ? ಆದ್ರೂ
0: ಇಷ್ಟೊಂದಂದ್ರೆ ಎಷ್ಟು? ಇಲ್ಲಿ ಕೇಳು, ಯೂನಿಫಾರ್ಮ್ ನೋಡಿ ಹೇಳ್ಬೇಡ ಮುದುಕಿ. ಬರೇ 4,000ದಲ್ಲಿ ಏನ್ ನಡೀತೆ ಹೇಳು ಇವತ್ತು? 2 ಚೂರು ರೊಟ್ಟಿಗೇನು ಸಾಕು, ಆದ್ರೆ ಉಳಿದ ಖರ್ಚಿಗೇನ್ ಮಾಡೋದು? ಬೀಡ, ಬೀಡಿ, ಸಾರಾಯಿ, ಹೆಣ್ಣು ಇವೆಲ್ಲ ಬೇಕಿದ್ರೆ ಎಕ್ಸ್ಟ್ರಾ ಪರಿಶ್ರಮ ಪಡಬೇಕು. ಇಡೀ ದಿನ ಟ್ಯಾಕ್ಸಿ ಓಡಿಸ್ಬೇಕು.
1: ಟ್ಯಾಕ್ಸಿ? ಯಾವ ಟ್ಯಾಕ್ಸಿ?
0: ನನ್ನ ಮೀಟರ್ ಇಲ್ಲದ ಟ್ಯಾಕ್ಸಿ.

0: ಹಕ್ಕಿನಿಂದ, ಯಾರದ್ದೇ ಸಹಾನುಭೂತಿಯಿಂದಲ್ಲ, ನನ್ನ ಸಾಮರ್ಥ್ಯದಿಂದ ಸಿಗ್ಬೇಕಿತ್ತು. ಶ್ರೀಮಂತ ಮಹಳಿಯ ಶಿಫಾರಸಿನಿಂದ ಅಲ್ಲ.
1: ಲೆಟ್ ಮೀ ಎಕ್ಸ್ಪ್ಲೇನ್.
0: ನಾನೀಗೇನಾಗಿದ್ದೀನಿ, ಒಂದು ಸಣ್ಣ, ತೀರಾ ಸಣ್ಣ ಕ್ರಿಮಿ. ನಿನ್ನ ಕಾಲ್ ಬುಡದಲ್ಲಿ ಚಡಪಡಿಸ್ತಾ ಇರುವ ಒಂದು ಯಕಶ್ಚಿತ್ ಹುಳ.
1: ಸ್ಟಾಪ್ ಇಟ್ ಪ್ಲೀಸ್ ಉದಯನ್, ಉದಯನ್ ಪ್ಲೀಸ್. ಹೊರಟೇ ಬಿಟ್ಟಿಯಾ? ಬೇಡ ಉದಯನ್, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಹೊರಟೇ ಹೋದ. ಸಿಲ್ಲಿ ಬಾಯ್, ಸಿಲ್ಲಿ ಬಾಯ್.
2: ಒಂದು ಕತೆ ಮುಗಿತು.
3: ಇದು ಪ್ರೀತಿ ಕಣೋ, ಅಳುವೆ ಯಾಕೆ? ಮುಂದೆ ನಾಗುವುದು ನೋಡುವೆಯಂತೆ.

0: ಹಲೋ, ಹಾ ಹೌದು, ನಾನು ಸೋನಿಯಾ. ಒಂದ್ ನಿಮಿಷ ರಂಗಾಬಾಯ್, ನೀನ್ ಇಲ್ಲಿದ್ಯಾ? ಆಮೇಲೆ ಹಾಸಿಗೆ ಸರಿ ಮಾಡುವಂತೆ, ಈಗ ಹೊರಗೆ ಹೋಗು.
1: ಆಯ್ತು ಅಮ್ಮವ್ರೆ. ಇವ್ರು ಯಾಕೆ ನನ್ನನ್ನು ಹೊರಗೆ ಹೋಗಕ್ಕೆ ಹೇಳಿದ್ರು? ಯಾರ ಹತ್ರ ಆದ್ರೂ ರಹಸ್ಯ ಮಾತನಾಡ್ಲಿಕ್ಕಿದೆಯೇ? ಇರ್ಲಿ, ಕೆಳಗೆ ಇನ್ನೊಂದು ಫೋನ್ ಇದೆಯಲ್ಲ, ಅಲ್ಲಿ ಹೋಗಿ ಕೇಳಿಸ್ಕೊತೀನಿ.
0: ಹಲೋ ಉದಯನ್, ನಾನು ಸೋನಿಯಾ ಮಾತಾಡ್ತಾ ಇದ್ದೀನಿ. ನೋಡು, ಫೋನಲ್ಲಿ ಎಲ್ಲವನ್ನ ಹೇಳಕ್ಕಾಗಲ್ಲ. ನಾವು ಎಲ್ಲಾದರೂ ಭೇಟಿಯಾಗೋಣ, ಖಂಡಾಲಕ್ಕೆ ಹೋಗೋಣ. ಎಸ್ಕೆ ಇನ್ನು 2 ದಿನಗಳ ತನಕ ಬರೋದಿಲ್ಲಂತೆ, ನಿನ್ನೆಯಷ್ಟೇ ಮೆಸೇಜ್ ಬಂದಿದೆ. ನೋಡು ಉದಯನ್, ಡೋಂಟ್ ಆರ್ಗ್ಯೂ, ನಾನು ಕಾರ್ ತಕೊಂಡು ಬರ್ತಾ ಇದ್ದೀನಿ. ಬೇಡ ಬೇಡ ಬೇಡ, ನೀನ್ ಈ ಕಡೆ ಬರೋದು ಬೇಡ, ನಾನೇ ಪಿಕಪ್ ಮಾಡ್ತೀನಿ. ಮಾಮೂಲು ಜಾಗದಲ್ಲಿ 2 ದಿನ ಇರೋಣ. ಓಕೆ ಓಕೆ ಉದಯನ್, ಸಿ ಯು. ನೋಡ್ ರಂಗಾಬಾಯ್, ಈ ಬೆಕ್ಕುಗಳು ನನ್ನನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಾನು 2 ದಿನಗಳ ಮಟ್ಟಿಗೆ ಹೊರಗೆ ಹೋಗ್ತಾ ಇದ್ದೀನಂತ ಇವುಗಳಿಗೆ ಹೇಗ್ ಗೊತ್ತಾಯ್ತೋ ತಿಳಿತಾ ಇಲ್ಲ. ಯಾವಾಗ್ಲೂ ಹಾಗೆ ಮಾಡೋದಿಲ್ಲ ನೋಡು.
2: ಸೂಟ್ ಕೇಸ್ ಗಾಡಿಲಿ ಇಟ್ಟಿದ್ದೀನಿ, ತಗೊಳ್ಳಿ ಅಮ್ಮವ್ರೆ ಕೀಲಿ ಕೈ.

0: ಮತ್ತೆ ಬಂದಿವೆ ದರಿದ್ರಗಳು, ಆಚೆ ಹೋಗ್ತೀರಾ ಇಲ್ವೋ?
1: ಏನು ಅದಕ್ಕಮ್ಮ, ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಹೋಗ್ತಿದ್ಯಲ್ಲ, ಅರುಳು ಮರುಳೇ ನಿನ್ಗೆ?
0: ಅಬ್ಬಬ್ಬ ಸಾಕಾಯ್ತು, ಈ ಶನಿಗಳ ಕಾಟದಲ್ಲಿ ಬದುಕೋದೇ ಕಷ್ಟ ಆಗೋಗಿದೆ. ಇವಕ್ಕೂ ಗುಳಿಗೆ ತಿನ್ಸಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಸರಿ, ಹೊರಗೆ ಗಾಡಿ ಕಾಣಿಸ್ತಾ ಇಲ್ವಲ್ಲ? ಗಾಡಿನಿಲ್ಲ, ಅಮ್ಮವರು ಇಲ್ಲ, ಅಂದ್ರೆ ಬೆಳಿ ಬೆಳಿಗ್ಗೆ ಹೊರಗೆ ಹೋಗಿದ್ದಾರೇನು?
0: ಇನ್ ಎರಡು ದಿನ ನೀನು ಆರಾಮಾಗಿರ್ಬಹುದು ಕಣೋ, ಅಮ್ಮವರು ಇಲ್ಲ, ಗಾಡಿನೂ ಇಲ್ಲ, ಪುಕ್ಕಟೆಯಾಗಿ ರಜೆ ತಂಬುರಿ.
1: ಎರಡು ದಿನ ಗಾಡಿ ಇಲ್ಲ ಅಂದ್ರೆ ಅಮ್ಮವ್ರು ಗಾಡಿ ತಗೊಂಡು ಬೇರೆ ಯಾವ್ದಾದ್ರು ಸಿಟಿಗೆ ಹೋಗ್ಬಿಟ್ರೇನು?
0: ಲೋ ಪೆದ್ದ, ಅವ್ರು ಎಲ್ಲಿಗೆ ಹೋಗಿದ್ದಾರೋ ಅಲ್ಲಿ ನಿನ್ನ ಅಗತ್ಯವಿಲ್ಲ, ಗೊತ್ತಾಯ್ತಾ?
1: ಏಯ್ ಮುದುಕಿ, ಸರಿಯಾಗಿ ಹೇಳು, ಅವಳು ಎಲ್ಲಿ ಹೋಗಿದ್ದಾಳೆ?
0: ಹೇಳಲಿಲ್ವೇ, ಇಬ್ಬರು ಕಂಡಾಲಕ್ಕೆ ಹೋಗಿದ್ದಾರೆ, ಲೈಲಾ ಮಜ್ನು ಜೋಡಿ ಎರಡು ದಿನ ಮಜಾ ಮಾಡ್ತಾರೆ.
1: ನಿಮ್ಗೆ ಹೇಗೊತ್ತು?
0: ಲೋ ನನಗೂ ಆ ಮೇಲಿರೋನು ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ, ಅವರು ಫೋನ್ನಲ್ಲಿ ಆಡ್ತಿದ್ದ ಮಾತನ್ನ ನಾನು ಕೇಳಿಸ್ಕೊಂಡೆ.
1: ಎಷ್ಟು ಹೊತ್ತು ಹೋದ್ಲು?
0: ಈಗ ತಾನೇ ಹೋದ್ಲು, ನೀನ್ ಬರೋದಕ್ಕೆ ಎರಡು ನಿಮಿಷ ಮೊದ್ಲು. ಲೋ ಎಲ್ಲಿ ಹೊರಟೆ, ಚಹಾ ಬೇಡವೇ?
1: ಚಹಾ ಕುಡಿಯೋಕಂತ ಕುಳಿತ್ರೆ ಲಾಟ್ರಿ ಕೈ ತಪ್ಪಿ ಹೋಗುತ್ತೆ.

0: ಗುಡ್ ಮಾರ್ನಿಂಗ್ ಮೇಡಮ್.
1: ಹಾ ತಂಬೂರಿ, ಗಾಡಿಗೆ ಪೆಟ್ರೋಲ್ ಹಾಕೊಂಡ್ ಬಾ, ನೀರು ಗೀರು ಎಲ್ಲ ಚೆಕ್ ಮಾಡಿಸು. ಹಾ, ಆಮೇಲೆ ಗಾಡಿಯನ್ನ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿಸು.
0: ಈಗ್ಲೇ ಹೊರಟೆ ಮೇಡಮ್.

0: ಗಾಡಿನ ಥಳ ಥಳ ಅಂತ ಹೊಳೆಯೋ ಹಂಗೆ ಮಾಡ್ತೀನಿ. ವಿಪರೀತ ಧೂಳು ಹಿಡ್ಕೊಂಡು ಬಿಟ್ಟಿದೆ. ಮೇಡಮ್, ಈ ಟೌಲ್ ನಿಮ್ದೇ ತಾನೇ?
1: ಹೌದು, ನಂದೇ. ನಿನ್ ಕೈಗೆ ಹೇಗ್ ಬಂತು ಈಗ?
0: ಖಂಡಾಲದ ಹಿಲ್ ವ್ಯೂ ಹೋಟೆಲ್ನ ಕೆಲಸದ ಕೊಟ್ಟ ಮೇಡಮ್. ಅವನು ನನ್ನ ಪರಿಚಯದವನು. ಅವನು ಹೇಳಿದ, ನೀವು ಇದನ್ನ 47ನೇ ನಂಬರ್ನ ರೂಮ್ನಲ್ಲಿ ಮರೆತು ಬಂದಿದ್ದೀರಿ ಅಂತ. ನಾನಂದೆ ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ.
1: ತಂಬೂರಿ, ಆದ್ರೆ ನಾನ್ ಈ ಟವಲ್ ಅನ್ನ ತಗೊಂಡು ಹೋಗಿರ್ಲಿಲ್ಲ.
0: ಸರಿ, ಹಾಗಾದ್ರೆ ಇದು ನಿಮ್ಮ ಟವಲ್ ಅಲ್ಲ ಅಲ್ವೇ? ಅವನು ನನ್ಗೆ ಗಾಡಿಯ ಫೋಟೋ ಕೂಡ ತೋರಿಸ್ತ. ಹೋಟೆಲ್ ಹೊರಗೆ ನಿಂತಿತ್ತು. ನನ್ಗೆ ಮನುಷ್ಯರ ಗುರುತು ಸಿಕ್ಕಬಹುದು, ಸಿಗ್ದಿರ್ಲೂಬಹುದು, ಆದ್ರೆ ಗಾಡಿಯ ಗುರುತು ಮಾತ್ರ ತಪ್ಪಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ.
1: ತಂಬೂರಿ, ನೀನ್ ಹೋಗ್ಬಹುದು.
0: ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತೀನಿ. ಮೇಡಮ್, ನನ್ನ ಅಳಿಯನ ಮದುವೆಗೆ ಸ್ವಲ್ಪ ಸಾಲ ಬೇಕಿತ್ತು.
1: ಎಷ್ಟು?
0: ತತ್ಕಾಲಕ್ಕೆ 3,000 ರೂಪಾಯಿ ಸಾಕು.
1: ನನ್ನ ಹತ್ರ ಈಗ ಇಲ್ಲ, ಸಂಜೆ ಕೊಡ್ತೀನಿ.
0: ಆಗ್ಲಿ, ಸಂಜೆ ಬರ್ತೀನಿ.
1: ಹಲೋ ಉದಯನ್, ನಾನು ಸೋನಿಯಾ. ನೋಡು, ಸ್ವಲ್ಪ ಗಮನ ಇಟ್ಟು ಕೇಳು, ಇಟ್ಸ್ ಇಂಪಾರ್ಟೆಂಟ್. ಇವತ್ತು ಸಂಜೆಗೆ ಎಸ್ಕೆ ಬರ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಮೀಟ್ ಎನಿ ಮೋ. ಸದ್ಯದಲ್ಲಂತೂ ಇಲ್ಲ. ಹೌದು ಹೌದು.
0: ಮೇಡಮ್, ಈಗ ಆರೋಗ್ಯ ಹೇಗಿದೆ?
1: ಅಧಿಕ ಪ್ರಸಂಗದ ಮಾತು ಬೇಡ.
0: ನನ್ನದು ತಪ್ಪಾಗಿದ್ರೆ ಕ್ಷಮಿಸಿ, ಆದ್ರೆ ನೀವು 3 ದಿನಗಳಿಂದ ಕೆಳಗಿಳಿಯಲೇ ಇಲ್ಲ. ಅಂತಹ ಹವೆಯಲ್ಲಿ ತಿರುಗಾಡುವ ಸ್ವಲ್ಪ ಜಾಗ್ರತೆ ವಹಿಸಬೇಕು.
1: ದುಡ್ಡು ತಗೊಂಡು ಇಲ್ಲಿಂದ ಹೊರಟೋಗು. ತಗೋ,
0: ಇದರಲ್ಲಿ 2,000 ಮಾತ್ರ ಇದೆ. ನಾನು 3 ಅಂದಿದ್ನಲ್ಲ.
1: ಹೇಳಿದ್ದು ನೀನು, ನಾನಲ್ವಲ್ಲ.
0: ಈಗ ನಾನೇ ಹೇಳ್ತಿದ್ದೀನಲ್ಲ, ಬಾಕಿ 1,000 ನಾಳೆ ಕೊಡಿ. ಅದರರ್ಥ ನಿಮ್ಮ ನೋಡ್ಲು ಇನ್ನೊಂದ್ಸಲ ಬರಬೇಕು ಅಂತ. ಪರವಾಗಿಲ್ಲ, ಬರ್ತೀನಿ.
1: ತಂಬೂರಿ,
0: ಆಮೇಲೆ 10 ದಿನಗಳ ರಜೆ ಕೂಡ.
1: ಜೈಲಿನ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ಯಾ, ಮರಿಬೇಡ.
0: ಜೈಲು ಜೈಲು ಯಾಕೆ? 100 ರೂಪಾಯಿಗಳಿಗಾಗಿ ಜೈಲೇ? ಇದೆಲ್ಲಿಯ ನ್ಯಾಯ ಮೇಡಮ್? ತಿಂಗಳಲ್ಲಿ 500-700 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮ್ಮಂಥವರಿಗೆ ಯಾವ ಲೆಕ್ಕ? ಒಂದೆರಡಲ್ಲ, 1/2 ಡಜನ್ ಫೋಟೋಗಳಿವೆ ನನ್ನ ಹತ್ತಿರ, ಖಂಡಾಲದಲ್ಲಿ ತೆಗೆದದ್ದು. ನಾನು ಅವನ ರಾಯರಿಗೆ ತೋರಿಸಿದ್ರೆ ಈಗ ಕೊಡ್ತಿರಲ್ಲ 1,000 ರೂಪಾಯಿ?
1: ಲಜ್ಜೆ ಕೆಟ್ಟವನ.
0: ನೀವು ಸಿಟ್ಟು ಮಾಡ್ಕೊಳ್ತಿದ್ದೀರಿ, ನಾನು ದುಡ್ಡು ಮಾತ್ರ ತಾನೆ ಕೇಳಿದ್ದು.
1: ತಗೋ ತಗೋ, ತಗೊಂಡು ಸಾಯಿ.
0: ಓ, ಧಾರಾಳ ಆಯ್ತು, ಧಾರಾಳ ಆಯ್ತು. 1, 2, 3, 8.
2: ಏ ತಂಬೂರಿ, ಎಲ್ಲ ನಿನ್ಗೊಬ್ಬನ್ಗೆ ಅಂತ ಎಣಿಸಿದ್ಯಾ? ಇದೊಂದು ನನಗೆ.
0: ನಿನ್ಗಿಲ್ಲ, ಬಿಡು ಬಿಡದ್ನ, ಬಿಡ್ತಿಲ್ವೋ.
2: ಥೂ ಸೈತಾನ,
0: ನಿನ್ನ ಆಟವೆಲ್ಲ ನನ್ನ ಹತ್ರ ನಡೆಯುದಿಲ್ಲ, ಹೋಗಚ್ಚೆ.
2: ನನ್ ಪಾಲು ನನಗೆ ಕೊಟ್ಬಿಡು ತಂಬೂರಿ.
0: ಪಾಲು? ಯಾವ ಪಾಲು? ಇಲ್ಲೇನು ಪ್ರಸಾದ ಹಂಚುತ್ತಿದ್ದಾರೇನು?
2: ಒಳ್ಳೆ ಮಾತಿನಲ್ಲಿ ನನ್ ಪಾಲು ನನಗೆ ಕೊಡು. ಖಂಡಾಲದ ವಿಷಯ ನಿನಗೆ ಹೇಳಿದ್ದು ನಾನು, ಅದ್ರ ಫಲವನ್ನ ಮಾತ್ರ ನೀನು ಸದ್ದಿಲ್ದೆ ತಿಂತ ಇದ್ದಿ.
0: ಈ ವಯಸ್ಸಿನಲ್ಲಿ ನಿನ್ಗೆ ಹಣದ ಅವಶ್ಯಕತೆ ಇದೆಯೇನೋ? ಯಾಕೆ ಯಾಕೆ ಹೇಳೋ? 7 ಮನ ಕಟ್ಟಿಗೆ ಸಲುವಾಗಿಯೋ? ನಡೆ ನಡೆ, ನೀನ್ ಚಿಂತೆ ಮಾಡಬೇಡ, ನಾನ್ ನಿನ್ಗೆ ಎಲ್ಲ ಸಿದ್ಧತೆ ಮಾಡಿಕೊಡ್ತೀನಿ. ಬೇಕಾದ್ರೆ ಗಂಧದ ಕೊರಡುಗಳನ್ನೇ ತಂದ್ಕೊಡ್ತೀನಿ.
1: ರಂಗಾಬಾಯಿ, ಏನು ಅಮ್ಮ ಅವ್ರೆ? ಹಾ, ಅವ್ರು ಬಂದ್ರು ನೋಡಿ, ನಾನು ಒಳಗೆ ಹೋಗ್ತೀನಿ.
3: ಓ ಮಹಾರಾಣಿಯವರೇ.
1: ಉದಯನ್, ನೀನು?
3: ಎಸ್, ಮೀ, ದಿ ಒನ್ ಅಂಡ್ ಓನ್ಲಿ ಮೀ.
1: ನೀನ್ ಹೇಗ್ ಬಂದೆ?
3: ಒಂದು ನಾಯಿ ಸ್ವಲ್ಪ ಜೋರಾಗಿ ಬೊಗಳಿದ್ರೆ ಹೆದರ್ಬಿಡೋದಾ?
1: ಬೊಗಳಿದ್ರೆ ಹೆದರ್ತೀನ? 1/2 ಡಜನ್ ಫೋಟೋ ಇದೆಯಂತಲ್ಲ ಅವನ ಹತ್ರ ನಮ್ದು.
3: ಸರಿ, ಹಾಗಾದ್ರೆ ಬೇರೆ ದಾರಿ ಇಲ್ಲ.

0: ಆದರೆ ಈಗಲೂ ಕಾಲ ಮಿಂಚಿಲ್ಲ. ಮನಸ್ಸು ಮಾಡಿದ್ರೆ ನಾವಿಬ್ರೂ ಇಲ್ಲಿಂದ ಹೊರಗೆ ಹೋಗಬಹುದು.
1: ಎಲ್ಲಿಗೆ?
0: ನಾಗ್ಪುರದಲ್ಲಿ ನನ್ನೊಬ್ಬರು ಮಾವ ಇದ್ದಾರೆ, ಈಸ್ ಎ ಲೀಗಲ್ ಕನ್ಸಲ್ಟೆಂಟ್, ಬಹಳ ಬುದ್ಧಿವಂತರು. ಮೊದಲು ಹೋಗಿ ಅವ್ರ ಹತ್ರ ಸಲಹೆ ಕೇಳೋಣ.
1: ನಿನ್ನ ಜಾಬ್ನ ಬಗ್ಗೆ ಏನು ಉದಯನ್?
0: ಸ್ವಲ್ಪ ಕಾಲದ ತನಕ ಆ ಬಗ್ಗೆ ಏನು ಮಾತನಾಡಬೇಡ. ಯುವರ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮೈ ಜಾಬ್.
1: ಮುಂದೇನು?
0: ಆ ಬಗ್ಗೆ ನಾನೇನು ಹೇಳಿ? ನಿನಗೆ ಯಾವುದೇ ರೀತಿಯ ಬಣ್ಣ ಬಣ್ಣದ ಕನಸುಗಳನ್ನು ತೋರಿಸಿ ನಾನು ನಿನ್ನನ್ನು ಕರೆದೊಯ್ಯಲಾರೆ. ಮುಂದೇನಾಗಬಹುದೋ ಸ್ವತಃ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ ಸೋನಿಯಾ, ನಾವಿಬ್ಬರೂ ಜೊತೆಯಾಗಿಯೇ ಇರ್ತೇವೆ.
1: ಎಷ್ಟು ದಿವಸಗಳ ತನಕ?
0: ಎಷ್ಟು ಕಾಲ ನಿನಗೆ ನನ್ನ ಬಗ್ಗೆ ಬೇಸರ ಬರೋದಿಲ್ವೋ ಅಷ್ಟು ಕಾಲ. ಆಗ್ಬಹುದೇ? ನಾನು ವಿಧಿನ ಒಪ್ಕೊಳ್ತೀನಿ. ನಮ್ಮಿಬ್ಬರ ಮಿಲನ ನಮ್ಮ ಅದೃಷ್ಟದಲ್ಲಿ ಬರೆದಿತ್ತು.
1: ಹಿಯರ್ ಟು ಡೆಸ್ಟಿನಿ.
0: ನಾಳೆ ಸಂಜೆ 5 ಗಂಟೆಗೆ ಹೊರಗೆ ಸಿದ್ಧವಾಗಿ ನಿಂತಿರು. ಆದಷ್ಟು ಕಡಿಮೆ ಲಗ್ಗೆಜ್ನೊಂದಿಗೆ.

0: ಹಲೋ, ಯಾರು? ರಾಯ್ರೇ, ನಮಸ್ಕಾರ ಯಜಮಾನ್ರೆ. ನಾನು ರಂಗಬಾಯಿ. ಅಮ್ಮ ಅವರು ಹೊರಗೆ ಹೋಗಿದ್ದಾರೆ. ಗೊತ್ತಿಲ್ಲ ಗೊತ್ತಿಲ್ಲ ಯಜಮಾನ್ರೆ. ಯಜಮಾನ್ರೆ, ನಾನೊಬ್ಳು ಬಡಪಾಯಿ ಕೆಲಸದವಳು, ನನ್ನನ್ನು ನೀವು ಕ್ಷಮಿಸಬೇಕು. ಆದರೆ ಯಜಮಾನ್ರೆ, ನಿಮ್ಮ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡಲಿಕ್ಕಿದೆ. ಅಮ್ಮವ್ರ ಬಗ್ಗೆ ಏನೋ ಹೇಳಲಿಕ್ಕಿದೆ. ನೀವಿಲ್ಲಿ ಇಲ್ಲದಾಗಿನ ವಿಚಾರ ಯಜಮಾನ್ರೆ. ಅಮ್ಮವರ ನಡತೆ ಸರಿಯಿಲ್ಲ. ನಾನು ಹೇಳಿದ್ದು ಸುಳ್ಳಾದ್ರೆ ನನ್ನ ನಾಲ್ಗೆ ಬೇಕಾದ್ರೂ ಕತ್ತರಿಸಿ ನನ್ನ ಮೈಯಲ್ಲಿ ಹುಳ ಹರಿದಾಡ್ಲಿ. ನನಗೆ ಬರೀ ಐದು ನಿಮಿಷಗಳ ಟೈಮ್ ಕೊಡಿ ಯಜಮಾನ್ರೆ. ಹಾ ಹಾ, ಆಗ್ಲಿ ಯಜಮಾನ್ರೆ, ನಾನು ಈಗಲೇ ಬಂದೆ. ಹಾ ಹಾ, ಗೊತ್ತು. ನಮಸ್ಕಾರ ಯಜಮಾನ್ರೆ. ಲೋ ತಂಬೂರಿ, ಈಗ ತಾ ಗಂಧದ ಕೊರಡುಗಳನ್ನ, ಗಂಧದ ಕೊರಡು ತಂದು ಕೊಡ್ತಾನಂತೆ. ಗಂಧದ ಕೊರಡು.
1: ಗಂಟೆ 5:30 ಆಯ್ತು. ಹೊರಗೆ ರೆಡಿಯಾಗಿ ನಿಲ್ಲು ಅಂತ ಹೇಳಿದಾನೆ. ನಾನ್ ರೆಡಿಯಾಗಿ ಆಗ್ಲೇ 1/2 ಗಂಟೆ ಆಯ್ತು. ಟ್ಯಾಕ್ಸಿ ಯಾಕಿನ್ನೂ ಬಂದಿಲ್ಲ? ಈ ಮನೆಯ ಹಲೋ ಹಲೋ, ಯಾರು ಮಾತನಾಡೋದು? ಹಾ, ಆಕ್ಸಿಡೆಂಟು? ಯಾರಿಗೆ? ನೋ ನೋ, ಸಾಧ್ಯ ಇಲ್ಲ, ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಇಲ್ಲ, ಯಾವ ಹಾಸ್ಪಿಟಲ್ನಲ್ಲಿ? ಅಯ್ಯೋ,
2: ಏನಾಗಿ ಹೋಯ್ತು? ಈಗ ನಿಮ್ಗೆ ತೃಪ್ತಿ ಆಯ್ತಾ? ನಡೆ, ಇಲ್ಲಿಂದ ಹೋಗೋಣ.
3: ಹೋಗೋದು ಹೇಗ್ ಬನ್ನಿಯ? ಅವಳನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಈಗ ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ?
2: ಯಾರೂ ಇಲ್ಲ. ಹೌದು, ಯಾರೂ ಇಲ್ಲ.

ಮುಗೀತು, ಎಲ್ಲ ಮುಗೀತು, ಕತ್ಲಾಯ್ತು, ಆಕಾಶ ಯಾಕೆ ಕಪ್ಪಗಾಗಿದೆ, ಅರೆ ನಕ್ಷತ್ರಗಳೇ ಇಲ್ಲ, ಚಂದ್ರನೂ ಇಲ್ಲ, ಎಲ್ಲ ಎಲ್ಲಿಗೆ ಹೋದ್ರು, ಅದ್ಯಾರು ತಂಬೂರಿ.

0: ತಂಬೂರಿ.
1: ನಮಸ್ಕಾರ ಅಮ್ಮ ಅವರೆ.
0: ಓ ನಮಸ್ಕಾರ ಅಮ್ಮ ಅವರೇ, ಬಾ ಕೂತ್ಕೋ ತಂಬೂರಿ. ನನ್ನ ರಾಜ ಹಂಸ ಹಾರಿ ಹೋದ, ಆಕ್ಸಿಡೆಂಟ್ ಆಯ್ತು, ಇಂಟೆನ್ಷನಲ್ ಆಕ್ಸಿಡೆಂಟ್.
1: ಎಂಥ ದುರಂತ, ಎಷ್ಟೊಂದು ಲವಲವಿಕೆ ಹುಡುಗನಾಗಿದ್ದ. ಐ'ಮ್ ಸೋ ಸಾರಿ ಮೇಡಮ್, ನಾನು ಹೋಗಲೇ.
0: ಇವತ್ತು ಬರೀ ಗೈಯಲ್ಲೇ ಹೋಗ್ಬೇಕು ಅಷ್ಟೇ.
1: ಇಲ್ಲ, ನಾನು ಹೇಳಿದ್ದು ಕೆಲಸ ಬಿಡ್ಲಿ ಅಂತ.

0: ಕೆಟ್ಟು,
1: ಆದ್ರೆ
0: ಹೋಗ್ಲೇಬೇಕೆಂದೇನಿಲ್ಲ. ಯಾಕೆಂದ್ರೆ ಹೊಸ್ತಾಗಿ ಯಾರೇ ಬಂದ್ರು ಅವ್ರು ನಿನಗಿಂತಲೂ ದೊಡ್ಡ ವಂಚಕರಾಗಿ ನೋಬಹುದು ಅಲ್ವಾ?
2: ನಾನು ಹೋಗ್ತೇನೆ ಮೇಡಮ್.
0: ತಂಬೂರಿ ತಂಬೂರಿ, ಹೋಗ್ಬೇಡ, ಬಾ ಬೆಡ್ರೂಮ್ಗೆ ಹೋಗೋಣ. ಬೆಡ್ರೂಮ್ಗೆ, ಅಲ್ಲಿ ಎಲ್ಲ ಹೇಳ್ತೀನಿ. ತಗೋ, ನೀನು ಕುಡಿ, ನನಗೆ ಕಂಪನಿ ಕೊಡು. ಸ್ವಲ್ಪ ಹೆಚ್ಚಾಗಿದೆ, ಹಾಗೆ ನನ್ನನ್ನ ಹಿಡ್ಕೋ ಹಿಡ್ಕೋ ಹಾಸಿಗೆಗೆ.

0: ಬನಿಯ ಹೋಗೋಣ. ಇನ್ನು
1: ನಡಿ ಹೋಗೋಣ. ಇವತ್ತು ಫಿಶ್ ಕರಿ ಇತ್ತು, ಆದ್ರೆ
0: ನನಗೆ ತುಂಬಾ ಬೇಸರವಾಗ್ತಿದೆ. ಎಂತ ಕತ್ಲೆ ಅಲ್ವಾ ಇಲ್ಲಿ, ಈ ಕತ್ಲಲ್ಲಿ ಈ ಬಂಗ್ಲೆ ಭೂತ ಬಂಗ್ಲೆ ಅಂತೆ ಕಾಣ್ತಿದೆ. ಅಬ್ಬಾ ಎಷ್ಟೊಂದು ಭಯಾನಕ. ಓಹ್, ಕಣ್ಣುಗಳು ನೋಡ್ತಿವೆ, ಬಣ್ಣಿಸಲು ಬರದು. ಅಚ್ಚರಿಯಾಗುತ್ತಿದೆ, ಏನಿದು ಏನಿದು, ಏನಾಗಿರುವ ಈ ಜಗತ್ತು, ಏನಾಗ ಹೊರಟಿದೆ.
2: ಕಪಿಮುಷ್ಟಿ ನಾಟಕ ಕೇಳಿದಿರಿ. ಮೂಲ ಮರಾಠಿ ಲೇಖಕ ಸೈ ಪರಾಂಜಪೆ, ಹಿಂದಿ ಅನುವಾದ ಸುದೇಶ ಸ್ಯಾಲ್, ರೇಡಿಯೋ ರೂಪಾಂತರ ಐಎ ಖಾನ್, ಕನ್ನಡ ಅನುವಾದ ಪಾರ್ವತಿ ಜಿ ಐತಾಳ್. ಭಾಗವಹಿಸಿದ ಕಲಾವಿದರು ಸೋನಿಯಾ, ಕೆ ಶ್ರೀಕಲಾ ಉಡುಪ, ಉದಯನ್, ರಾಜಗೋಪಾಲ್ ಶೇಟ್, ತಂಬೂರಿ ಡಿಎಸ್ ಬೋಳೂರ್, ರಂಗಬಾಯ್ ನಂದಾ ಕುಮಾರಸ್ವಾಮಿ, ಬೆಕ್ಕು ಮನಿಯಾ ಸುಷ್ಮಿತಾ ಐತಾಳ್, ಬೆಕ್ಕು ಬನಿಯಾ ಭಾಮತಿ ಭಟ್. ಈ ನಾಟಕದ ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನೆರವು ನೇತ್ರಾವತಿ ಪ್ರಕಾಶ್ ರಾವ್ ಮತ್ತು ದೀಪಾ ಪಾವಂಜೆ.
3: ಆಕಾಶವಾಣಿ ಮಂಗಳೂರು, ಸಮಯ 3:40 13 ಸೆಕೆಂಡ್ಗಳು.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ನಾನು ಕಾವ್ಯಾ ಜಿ ಕೆ ಪೆರ್ಲಾ. ಈಗ ಕೇಳಿ ಕೊಂಕಣಿ ಕಾರ್ಯಕ್ರಮ.

ಬಾಂಧವಾನು ನಮಸ್ಕಾರ. ಮಂಗಳೂರು ಆಕಾಶವಾಣಿ ಕೇಂದ್ರಾಚ ಕೊಂಕಣಿ ಕಾರ್ಯಕ್ರಮಾಂತು ಏಕ ಘಡಿ ಉಲ್ಲೋವ್ಯ ಐಚ ಅಮ್ಗಿಲ ಕೊಂಕಣಿ ಕಾರ್ಯಕ್ರಮಾಂತು ಅಮ್ಗಿಲೋಟ ಸಚಿ ಏಕ ವಿಶೇಷ ವ್ಯಕ್ತಿತ್ವ ಬಹುಮುಖ ಪ್ರತಿಭಾನ್ವಿತ ಜಾವನಶೀಲ

0: ಒಡಿಯಾಳ್ಚೆ ಕಿರಣ್ಚಣೆ ಹಂಗೆಲ್ ಉತ್ತರ ಹಂಗೆಲ್ ಧ್ವನಿ ಐಕಲರಿ ತುಮ್ಕ ಕಳ್ತಕಿ ಹನಿ ಕೋಣ ಮೊಣು ಜಲರಿ ಅಮ್ಗೆಲ್ ಐಕುಪ್ಯಾಂಕ ಪರಿಚಯ ಕೋಂದ್ಯೂಚ ಆಶ ಮಿಕೆಲ್ ಧರ್ಮ ಕಿರಣ್ಚಣೆ ಉಪನ್ಯಾಸಕ್ ಜಾವನು ಕಾರ್ಯಕ್ರಮ ನಿರೂಪಕ ಜಾವನು ಮಾತ್ರನೇ ಕಂಟೆಂಟ್ ಕ್ರಿಯೇಟರ್ ಜಾವನು ಏಕ ವ್ಯಾರೆಲ್ವೆ ಜಾವನುವೆ ನಾವ್ಗೆ ತಿಲಸ ಟ್ರೈ ತಿಂಡಿ ಮುಂಚೆ ಸೋಷಿಯಲ್ ಮೀಡಿಯಾ ಪೇಜ್ ತುಮಿ ಚುಕ್ಕನಶಿ ಪೋಳೋನು ಆಶಪುರ ತೆಷ್ ಜಲರಿ ತುಮ್ಕ ಅಮ್ಗೆಲ್ ಕಿರಣ್ಚಣೆ ಮಳರಿ 100% ಪೋಣ್ ಮೋಣು ಕೋಳ್ನಸ್ತ ಕಮ್ಯುನಿಕೇಶನ್ ಅಂತೂ ಸ್ನಾತಕೋತ್ತರ ಪದವಿ ಗೆವನು ರೇಡಿಯೋ ಮಿರ್ಚಿಚೆ ರೇಡಿಯೋ ಜಾಕಿವೆ ಜಾವನು ಶಭಾಸ್ಗಿರಿ ಗೆತ್ತಿಲಸ ಯೂತ್ ಆಫ್ ಜಿಎಸ್ ಬಿಂತು ಕಾರ್ಯಕ್ರಮಾಚೆ ಮುಖ್ಯಸ್ಥ ಜಾವನು ಕಾಮ್ ಕರ್ತಾಚಿ ಹಂಗಿಲೇಚಿ ಡಿಜಿಟಲ್ ಕಮ್ಯುನಿಕೇಶನ್ ಮುಂಚೆಕ ವ್ಯಾರುವೆ ಅಸಕೈ ತಿತ್ಲೇನೆ 1000 ಚಡ ಕಾರ್ಯಕ್ರಮ ನಿರೂಪಣ್ ಕರ್ತಾಚಿ ಮಸ್ತ್ ಕಾರ್ಯಕ್ರಮಾಂತು ನಿರ್ಣಾಯಕ್ ಜಾವನುವೆ ಹೊಳ್ಳಿ ಹೊಳ್ಳಿ ವೇದಿಕೇರಿ ಕಾಮ್ ಕೆಲಲಸ ತಂಗೆಲ್ ಪರಿಶ್ರಮಾದಕ್ಕೂ ಕಾಮಾವೇಲ ಮೊಗಾರಿ ಪ್ರೀತಿದವರ್ನು ತಂಗೆಲ್ ಜೀವನಾಂತು ಸಾಧನ್ ಕರ್ತಾಶ್ಚ ಕಿರಣ್ ಶಣೆ ಹಂಗೆಲೊಟ್ಟು ಐಚಂಗೆಲೆ ಕೊಂಕಣಿ ಕಾರ್ಯಕ್ರಮಾಂತು ಏಕ ಘಡಿ ಉಲ್ಲೋವ್ಯ ಕಿರಣ್ ಶಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಮ್ಕ
1: ನಮಸ್ಕಾರ
0: ಆರ್ ಜಿ ಕಿರಣ್ ಮಂತನಾಚಿ ಉಡುಗಾಸೆ ಉಚ್ಚಮಳರಿ ತುಮ್ಗೆಲೇಕ ಉಲ್ಲಾಪು ವಿಷಯ ಸ್ಪಷ್ಟತೆ ಆಶಾಪೂರ ಅನಿತೆ ಭಾಷಾ ನೈಪುಣ್ಯತೆ ತಿಶೀಚಿ ಮಕತ ಏಕ ವಾಯ್ಸ್ ಐಕತನಾಚಿ ಭಾರಿ ಖುಷಿ ಜೌಚ ಸಾಧನೆ ಬಗ್ಗೆ ಉಲ್ಲೋಚಕೆ ಇಪ್ಪೂಡೆ ಮಕ ಮಸ್ತ್ ಕುತೂಹಲಶ ಇತ್ಲು ಪೂರ ವಿಷಯ ಸ್ಪಷ್ಟತ ಶಪೂರೋ ನಿಖರತ ಶಪೂರೋ ಮುಖ್ಯ ಜೌನು ಹಸ್ತ ಹಸ್ತ ತುಮಿ ಉಲ್ಲೋಚ ಮಂಡ್ತಾನ ತುಮ್ಗೆಲ್ ಹಿನ್ನಲ್ ಕಸನ ತುಮ್ಗೆಲ ಘರ ವಾತಾವರಣ ತುಮ್ಕ ಅಶಿ ವಡ್ಡೆ ಇಲ್ವಾ ಮೋಣೋ ತಶಸ್ತನ ಅಮ್ಗೆಲ್ ಐಕ್ಯುಪ್ಯಾಂಕ ತುಮಿ ಕಸನ್ ಸಂಗುಕ ಆಶ್ಪೌತಾಚಿ
1: ಇಂಟ್ರೊಡಕ್ಷನ್ ಐಕೊಂಡು ಮಸ್ತ್ ಖುಷಿಯಲ್ಲೇ ತುಮ್ಗೆಲಾಗಿ ಮಿಗಲ್ ವಿಷಯ ಸಂಚೇಚ ಭಾರಿ ಖುಷಿಯ ನಿಮ್ಮ ಕಪ್ಪೆಲ್ಕತ್ತಿರ ಮಸ್ತ್ ಧನ್ಯವಾದ ಫಸ್ಟ್ ಆಫ್ ಆಲ್ ಭಾರಿ ಖುಷಿ ಕಸಂ ಮಳಾರಿ ಏಕ ಉಲ್ಲೈತ ಲಕ್ಕ ತುಮಿ ಆಜಿ ಬಯಸೋನು ತುಂಬಿ ಕ್ವಶನ್ಸ್ ನಿಮ್ಗೆ ತ ಸಚಿ ಮಣು ತೆಮಕ್ಕ ಭಾರಿ ಖುಷಿ ಜತ ಸ ನಿಮಿಗಲ್ ವಿಷಯವು ಏಕ ಸಂಗು ಇತ್ತನವ ಅವಕಾಶ ದಿಲ ಲಕ್ಕ ಆಕಾಶವಾಣಿ ಕೈ ತುಮ್ಕಾಯಿ ಮಸ್ತ್ ಮೊಗಾನ ಥ್ಯಾಂಕ್ ಯು ಸಾನಸ್ತಂದಕ್ಕೂ ಅವು ಲೈನ್ ಆಶಿಲ್ಲ ಮಿಗಲ್ ಘರ ಅಂತ ಪೂರ ಜನ ಉಲ್ಲೈತಾಶಿಲಿ ಅವು ಉಲ್ಲೈನ ಇಂಟ್ರೋವರ್ಟ್ ಮಣ್ಕ ಅವ ಹತ್ತು ಜಲ್ಲರಿ ಮೈಕಸ್ಲ ಮಾತ್ರ ಉಲ್ಲೋಚಿ ಮೈಕ್ನತ್ಲ ನಾವು ಭಾರಿ ಊಣಿ ಉಲ್ಲೋಚೆ ನಿಮ್ಮ ಮಸ್ತ್ ಜನ ಸಂಗ್ತಾ ತು ಉಲ್ಲೈನ ಮಾರೆ ಮೈಕ್ ದರ್ತನ ಇತ್ಲಿ ಉಲ್ಲೈತಾ ಅಮಣು ನಿಮಕ್ಕ ಸ್ಟೇಜ್ ಫಿಯರ್ ಮಳಲ್ನ ಸ್ಟೇಜ್ 60 ಪೂರ ಜನ ಲೆಕ್ಕ ಪುರುಚಿ ಜಲ್ಲರಿ ಸ್ಟೇಜ್ ಫಿಯರ್ನ ಜಲ ತಜ್ಜಗೆ ಪೂಡೆ ಉಲ್ಲೋಚಿ ಭಾರಿ ಊಣೆ ಸ್ಟೇಜ್ ಆರ ಚಮ್ಗಲರಿ ಮೈಕ್ ದರ್ಲಾರಿ ಮಸ್ತ್ ಉಲ್ಲೈತ ಕಿತ್ಲೆ ಜೋಕೋ ಇತ್ಲಿ ಉಲ್ಲೈತಾ ಅನಿ ಅಶಿಲ್ ವರಿ ಉಲ್ಲೋಚೆ ಅವೆ ಕಸನೆ ಪ್ರಿಪರೇಷನ್ ಅನಿ ಮುಣು ಕಸನೇನ ಅನಿ ಯಾ ಫೀಲ್ಡ್ ಅಂದು ಮಕ್ಕ ಗಾಡ್ ಫಾದರ್ ಮುಣ್ಕೊಂಡು ಏನಾಚಿ ಅವಚಿ ಕಷ್ಕಿ ಅಷ್ಟು ಜಾವುಕಾ ಮುಣ ಕದನ್ಕೆ ಮನ ಆಯ್ಲಲ್ಲ ಕದನ್ ಆಯ್ಲ ಮುಣ ಮಕ್ಕ ಗೊತ್ತ ಅನಿ ಕೈ ಜಲರಿ ತಶೀಚಿ ಉಲ್ಲೋಕ ಶೇಖ್ ಸ್ಟೇಜಾರ್ ವಚನ ಉಲ್ಲೋಕ ಅನಿ ಮಿಗಲ್ ಮತ್ತೆ ಕಸಸ್ಕಿ ವಿಷಯ ಚಾರ್ ಜನ ಸಾಂಕ ಮಳಲ್ಕ ತಿರಚಿ ಅವ ಉಲ್ಲುಚಕ್ ಆರಂಭ ಕೆಲಲ್ಲ ಅನಿ ಆಜಿ ಮಕ್ ಮಸ್ತ್ ಜನ ಮೋಕ್ ಕರ್ತಾಚಿ ತು ಉಲ್ಲೋಚಿ ಭಾರಿ ಲಾಯ್ಕ್ ಜತ್ತಾ ಖುಷ್ ಜತ್ತಾ ತು ತುಮಿ ಮಳ್ಳವರಿಚಿ ಇತ್ಯಾಕ ಖುಷ್ ಪೌತಾಚಿ ಮಳರಿ ಕಸಸ್ಕಿ ತ್ಯಾಚ್ ಉಲ್ಲೋಚಿ ಮಿಗಲಾಗಿ ಕಸನೇ ಎಕ್ಸ್ಟ್ರಾ ಥಿಂಗ್ಸ್ನ ಮಿಗಲ್ ಲೈಫ್ ಅಂದ್ ಕಸ ಜಲ್ಲಾಕಿ ತ್ಯಾಂಚ್ ಉಲ್ಲೈತ ವಚ್ಚೆ ತಜ್ಜಿಗೆ ತಿರ್ಜನ್ ಇಷ್ಟ ಪಾವತಾಜ್ ಮಣ ಅವ ಅತ್ತೆ ಲೆಕ್ತ ಪ್ರಿಪೇರ್ ಕೋರ್ನ ಉಲ್ಲೈಲಾರೆ ಅಸಲ್ಲೆ ಮೆಳ್ಚೆ ಶಬ್ದ ಪುರ ಭಾರಿ ಊಣೆ ತಸ್ಜವನು ಆ ಜತ್ತನೆ ಅವ ತಶಿಯಾಯ್ಲೋ ತುಮ್ಗಿಲಾಗಿ ನಿಮ್ಗೇನೆ ಅವ ಕಸ ತುಮಿ ಪ್ರಶ್ನೆ ನಿಮ್ಗೆ ತಾಚಿ ಮಣು ಅಶಿಯಾಯ್ಲೋ ಕಸ ನಿಮ್ಗೆ ತಗಿದಾಗ ಆನ್ಸರ್ ದಿವ್ಯ ಮಣು ಅನಿ ತಜ್ಜಿಗೆ ತಿರ್ಜನ್ ಇಷ್ಟ ಪಾವತಾಚಿ ಅನಿ ಬಾಲ್ಯ ಅಂತ ಮಿಗಲ ಪೂರ ಜಲ್ಲೆ ಮಡಿಕೇರಿ ಅಂತು ಅವ ಕೊಡಿಯಲ್ಲ ಮಗಿರಾಯ್ಲಲ್ಲೋ ಮಿಗಲ್ ಆನಮ್ಮ ಪುರ ಮಡಿಕೇರಿ ಅಂತೂ ಹಚ್ಚಿ ಮಿಗಲ್ ಅಜ್ಜ ಅನ್ನೋ ಚುಂತೆ ವ್ಯಾರ್ ಸ್ಟಾರ್ಟ್ ಕೆಲಲೆ ಮಗಿರ ಆನು ಕಂಟಿನ್ಯೂ ಕರ್ತಸ ಆನೋ ಅಮ್ಮಯ್ ದೊಗ್ ಜನ ವ್ಯಾರ್ ಅಂತೂ ಹಸಚಿ ಅವ ಎಲ್ ಕೆ ಜಿ ದೊಕ್ಕನು ಪಿ ಯು ಸಿ ತೈ ಮಡಿಕೇರಿ ಅಂತೂ ಕೆಲ್ಲೆ ಸೇಂಟ್ ಮೈಕಲ್ಸ್ ಹೈಸ್ಕೂಲ್ ಕಾಲೇಜ್ ತೈಪುರ ಕೆಲ್ಲೆ ಮಗಿರಿ ಡಿಗ್ರಿಕ್ ಕೊಡಿಯಲ್ಲ ಯೋಗ ಕಾಮಣು ಎಕ್ಸ್ಪೋಜರ್ ಮೇಳ್ಕೊಂಡು ಅದನ್ನು ಪಿ ಯು ಸಿಂದು ಸ್ವಲ್ಪ ಕೊಳಕ್ ಸ್ಟಾರ್ಟ್ ಜಲ್ದಿಸ್ತ ಜಲರಿ ತದನ್ ಮಕ್ಕ ಮಳ್ಳಲಸ್ ಕೊಡಿಯಲ್ಲ ಚಮ್ಗಲ ಕಷ್ಟ ತುಕೆ ಸನಗಾವಂದಕ್ಕಂತ ಯೋಚಂದಕ್ಕ ಕೊರು ಜತ್ವ ಇತ್ಯಾಕ ಭಯಶೀಲ ತಂಕ ಮಳಾರಿ ಅವ ಮಸ್ತ್ ಉಲ್ಲು ಚೂಣೆ ಅನಿ ಅಮ್ಮಲ್ ಮಗ ಹಚ್ಚಮ್ಮಣು ಅಮ್ಮಲ್ ಮಕ್ಷಿ ವಚ್ಚೆ ಪುರ ಆಶಿಲೆ ಅತ್ತೆ ಸಂಗ್ತಾಜ್ ಮಸ್ತ್ ಜನ ಕಷ್ಟಿ ಚೇಂಜ್ ಅಲ್ಲಿ ಗೊತ್ತಮ್ಮಣು ಅಮ್ಮಲ ನಿಮ್ಗೆ ತಾಚಿ ಅಮ್ಮ ಕೈ ಆನ್ಸರ್ನ ಅಮ್ಮ ಕೈ ಗೊತ್ತನಾದಜ್ಜೆ ತಶ್ಜವನು ಮಗಿರಿ ಹಂಗ ಕೊಡಿಯಲಕ ಎಸ್ ಡಿ ಅಮ್ಮ ಕೇವು ಕಾಮಣು ಸ್ವಲ್ಪ ಇಂಟರ್ನೆಟ್ ಅರನಿ ಸರ್ಚ್ ಕೋರ್ನು ಧರ್ಮಸ್ಥಳ ಕಾಲೇಜ್ ಹಂಗೆ ಅವ್ನು ಶಿಕ್ಕುಕ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕರ್ಕ ಅಮ್ಮ ಕನ್ನಾಕನಿ ಎಕ್ಸ್ಪ್ಲೇನ್ ಕೆಲ್ಲ ಅಶೇಷ್ ಕೆಲ್ಲರಿ ಇತ್ಲಿ ಇತ್ಲಿ ಸಂಬಳ ಮೇಳ್ತ ಕೈ ಮಣು ಈಗ ಆನಮ್ಮಕ ಕಿತ್ಲಿ ಸಂಬಳ ಮೇಳ್ತಲೆ ಫ್ಯೂಚರ ಕಸ ಕರ್ತಲ್ ತ್ಯಾಂಚ ಆಶಸ್ತ ತಶೇಜಿ ಕನ್ವಿನ್ಸ್ ಕೆಲ್ಲ ತಂಗ ಜಲರಿ ಭಯ ಆಶಿಲೆ ಬಟ್ ಮಕ್ಕದ್ನ ಯಾಂಚ ಶಿಕ್ಕುಕ ತ್ಯಾಂಚ ಶಿಕ್ಕುಕ ಕಸನೇ ಮಾಡಿತಾನೆ ತಶ್ಜವನು ಆಜಿ ಅವ ಕಂಟೆಂಟ್ ಕ್ರಿಯೇಷನ್ ಕಸ ಕರ್ತಸ ಇಲ್ಲಿ ಹೋಡ್ ರೆಸ್ಪಾನ್ಸಿಬಿಲಿಟಿ ಘರ ಚಸ್ಲಾರಿ ಮಿಗಲ್ ಫೀಲ್ಡ್ ವೆರಿ ಕ್ಯಾಶುವಲ್ ಫೀಲ್ಡ್ ತನ್ನ ತಿಟ್ಲಿ ದಿಲಲ್ ಮೋಗು ಅನಿ ತಿಟ್ಲಿ ದಿಲ್ಲ ಲೈಕ್ ಕಸನ್ ಮಂಟಚಿ ಫ್ರೀಡಮ್ हाजी सक्सेस मोन लेखता वैताक म्हळ्यार खंय जो तुवें हांचे कामां वचका तांचे कामां वचका म्हळ्यार जाल्यार म्हगेलें टॅलंट थंयच रब्बून वता आशिल्लें बट कसो हांव एन्जॉय करतकीर तांच्या लायफान जाता.

0: पेनिवेयर्स वेर अंतु एक यशस गेवका मुंजलरी तुम्ही कशी सांगता जी
1: वेर म्हणले ब्लड अंतु अस दिसता इथे म्हणले राज्यान वेर स्टार्ट केले मग रन्नान ते ब्लड अंतु अशीले वेर कद नाही कर का आणि एनी टाइम कसं नाही म्हणले एक नातल्या रन्नी कसता म्हणले कतीर वेर तशी दवन घेतला डिजिटल मार्केटिंग आता कसं ट्रेंड आरस की त्यांची आम्ही कॉर्पोरेट कंपनी साक ब्रँडिंग कोण दिताची मेल बायल ताजे अकाउंट्स पुरा पळून घेता काम करतो त्यांतो चंद काम इथे म्हणले ट्रेंडिंग आर असत ज्यांना कसं जाव का की त्या करत तंका कॉर्पोरेटाक एक व्हिडिओस जेवक म्हणजे ते कोण दिताची पोस्टर्स ते कोण दिताची डिजिटली तंगेले प्रेझेन्स दाखवका म्हणजे ते कोण देताची आम्ही मस्त पुढे हा कॉलेज जल्ली कुठले स्टार्ट केला फ्रीलान्सिंग जेवण बट कोरोना टाइमारी आम्ही ताज्याके पुढे आम्ही वचून एप्रोच जाऊच आशिले आम्ही असे असे काम करताची डिजिटल मार्केटिंग तुमगेले कसं रिक्वायरमेंट ना ना आमगेले कसं रिक्वायरमेंट आता ना आम्ही मस्त वर्ष दोन मी अज्जाल बिझनेस हे आम्ही मार्केटिंग आणि जाऊका म्हणून ना म्हणता आशिलीची बट ಕೊರೋನಾ ಜಲ್ಲಿ ಕೂಡಲೇ ಅಮ್ಕ ಫೋನ್ ಯೋಚೆ ಸ್ಟಾರ್ಟ್ ಜಲ್ಲೆ ಮಿಗಲೆ ಅಂಗಡಿ 7 ಗಂಟೆ ಓಪನ್ ಜತ್ ಮಾರೆ 10 ಗಂಟೆ ಬಂದ್ ಜತ್ತ ತೇಕ ಜನ ಕೇಳ್ಕಾನು ಕಶಿ ಕಳಿಸ್ಕೊರುಚೆ ಮನು ಅಮ್ಕ ಮಸ್ತ್ ಸುಲಭ ಜಲ್ಲೆ ತಮ್ಮಿ ಎಪ್ರೋಚ್ ಜೌಚ್ ಮಾಡೋಣ ಪಿಚ್ ಖರ್ಚು ಮಾಡೋಣ ಏ ಫೀಲ್ಡ್ ಅಂತು ಪೂರ ಫೀಲ್ಡ್ ಅಂತ ಪಿಚ್ ಕೊರು ಹೊಚ್ಚಾಸ್ತ ಬಟ್ ಏ ಆತ ಜನ ಚೆಪ್ರೋಚ್ ಜತ್ತ ಅಮ್ಗಿಲೆ ಡಿಜಿಟಲ್ ಮಾರ್ಕೆಟಿಂಗ್ ಕೊಂದ ವಿತ್ವ ಮನು ತಶಿ ತವೆ ಕೂಶಸ್ ನೀ ಡೇ ಬಿಸಿ ದವರ್ತ ಅಸ್ತಜ್ ನಿಮಿತ್
0: ಐಕ ಅತಿಥಿ ಉಪನ್ಯಾಸಕ ವೇಜಾವನು ಕಾರ್ಯಕ್ರಮ ನಿರೂಪಕ ವೇಜಾವನು ವೈರಲ್ ವೇವೈ ಕಂಟೆಂಟ್ ಕ್ರಿಯೇಟರ್ ವೇವೈ ತಶೇಸ್ ತನ್ ತುಮ್ಗೆಲ್ ಈಗ ಸಮಯ ಮುಂಚೆ ಸದುಪಯೋಗ ಕೊರ್ಚಾಕ ತುಮ್ಕ ಕಶಿ ಸಾಧ್ಯ ಜತ್ತಾ ಮೇಡಮ್ಗೆಲ್ಲ ಐಕುಪ್ಯಾಂಗ್ ಸಂಗೀತವ
1: ಅತ್ ಬಾಡಿಚಿ ಸೆಟ್ ಜಲ ದಿಸ್ತಾ ಅತ್ ನಿಮ್ಗಿಲ್ಲ ಮಕ್ಕಾಯ್ ನಿಮ್ಗಿತನಾಚ್ ಮಕ್ ಕಳ್ಚಿತೆ ಆ ವೈ ನೋ ಇತ್ಲೆ ಟೈಮ್ ಬಿಸಿ ಹಸ್ತನೋ ಆ ಮಣು ಜಲಾರಿ ಬಾಡಿ ಸೆಟ್ ಜಾವನ್ ಗೆಲ್ಲ ಸಕಾಣಿಚಿ ಉಟೈಲಾರಿ ರಾತ್ರಿ ತೈ ಕಾಮಚಿ ಮಗಿರಿ ಕಾಮ್ ಕರ್ತನ್ ಟೈಮಿಂಗ್ಸ್ ಮುಣ್ಣ 6 ಗಂಟೆ ಎಂಡ್ ಕರ್ ಕಾಮುಣ್ಣ ಸಾಡಿ ಸಂಖ್ಯೆ ಬಸ್ಲೋ ರಾತ್ರಿ 1 ಗಂಟೆ ತೈ ಬಸ್ಲೋ ಕಾಮ್ ಜೌಚಿ ತೈ ಖರ್ಚೇಚಿ ಡೈಲಿ ತ್ಯಾ ತ್ಯಾ ದಿವಸಿ ತ್ಯಾ ತ್ಯಾ ಕರು ಟ್ರೈ ಖರ್ಚೆ ಬಟ್ ಭಾರಿ ಕಷ್ಟ ಸ ಏಕ 2-3 ದಿವಸ ಎಕ್ಸ್ಟೆಂಡ್ ಜತ ವತ್ತ ಕಾಮ್ ಪುರ ಟೈಮ್ ಮ್ಯಾನೇಜ್ಮೆಂಟ್ ಮಸ್ತ್ ಇಂಪಾರ್ಟೆಂಟ್ ಪ್ರತಿ ದಿವಸ ಪುಳ್ ದಿವಸ ರಾತ್ರಿ ಆಲೋಚನೆ ಕರ್ಚಿ ಪಾಯ್ ಕಸ ಪುರ ಕೊರು ಅಸ ಮುನ್ ಬರೋನ್ ಗೆವಚೆ ಅನಿ ಖರ್ಚಿ ಕಾಮ ಅನಿ ಕಾಮ್ ಗೆಲ್ಲ ನಿಮಿತ್ತ ಏಕ ಕಸ ಖುಷಿ ಮಳರಿ ತಕ್ ಸಂಭವ ಅಂತ ಶಿ ಮೇಳ್ತನ ತಶ ಜಾವನು ಕಾಮ್ ಖರ್ಚೆ ಅನಿ ಖುಷಿ ರಸ ಇತ್ಲಿ ಬಿಸಿ ಅಸ್ಲರಿ ಕಾಯ್ ಟೆನ್ಷನ್ ಅನಿ ನಾ ಬಟ್
0: ಕೈಜೋ ಖರ್ಚಿ
1: ತಜ್ ನಿಮಿತ್ತ ಟೈಮ್ ಮ್ಯಾನೇಜ್ ಜತ
0: ತಶಸ್ತನ ಕಿರಣ್ ಶಣೈ ಪುಳನು ಹಾವೈ ಏಕ ಕಂಟೆಂಟ್ ಕ್ರಿಯೇಟರ್ ಜೌಕ ಮಣ್ತಲ ಕೊನೆ ಅಸ್ಲರಿ ತಂಕ ತುಮಿ ಕಸನ್ ಸಂಗುಕ ಇಷ್ಟ
1: ಮಸ್ತ್ ಜನ ಸ ನಮ್ಕ ಡೈಲಿ ಇನ್ಸ್ಟಾಗ್ರಾಮ್ ಅರಿ ಮೆಸೇಜ್ ಎತ್ತ ಆಮ್ ಏಕ ಪೇಜ್ ಸ್ಟಾರ್ಟ್ ಕೆಲ ಫಾಲೋವರ್ಸ್ ಎತ್ತ ನಾಚಿ ಕಶ್ ಖರ್ಚೆ ಕಂಟೆಂಟ್ ಕ್ರಿಯೇಷನ್ ಸೋಡಿಯ ಮಣ್ಲಕ್ಲ ಮಣು ಕಂಟೆಂಟ್ ಕ್ರಿಯೇಷನ್ ಈಸಿ ನೈ ಅನಿ ತುಮಿ ಕದನ್ ಸಕ್ಸಸ್ ಜತ್ತಾಚಿ ಮಣು ತಂತು ಸಂಗು ಜಾಯನ ಏಕ ದಿವಸ ರಾತ್ರಿ ಪಳಿ ತಂದು ಮಿ ಖಂಡಪಟೆ ಸಕ್ಸಸ್ ಜಾವನ ಶಪುರೋಚಿ ಬಟ್ ಕನ್ಸಿಸ್ಟೆನ್ಸಿ ಇಸ್ ದ ಮಂತ್ರ ಸಕ್ಸಸ್ ಮಂತ್ರ ಕಿತ್ಲಿ ಕನ್ಸಿಸ್ಟೆಂಟ್ ಜಾವನ್ ಅಸ್ತಾಚಿ ಅನಿ ಏಕ ಸಂಬಳಾರೆ ಅಂತು ಯಾ ಫೀಲ್ಡ ಎತ್ತನ ಟೆನ್ಷನ್ ತುಮಿ ಗೆತ್ತಾಚಿ ಮಸ್ತ್ ಯೋ ಕಸ ಲೆಕ್ತಾಕಿ ಜನ ಅನಿ ಆವತ್ ವ್ಯೂಸ್ ಒತ್ತನ ಲೈಕ್ಸ್ ಎತ್ತನ ಮುನ್ ಯಾ ಪೂರ ತುಮ್ಗೆ ಟೆನ್ಷನ್ ಅಸ್ಲ ತುಮಿ ಯಾ ಫೀಲ್ಡ್ ಆಕಿ ಉಚ್ಚಕನ ಅಜ್ಜ ತ್ಯಾಪುರ ಆಸೋ ತ್ಯಾಪುರ ಏಕ ಪಾರ್ಟ್ ಅಜ್ಜ ಕಂಟೆಂಟ್ ಕ್ರಿಯೇಷನ್ ಅಚ್ ಮುನ್ ಲೆಕ್ಕ ಬಿತರ್ ಯೋಕ ಮಗಿರಿ ಕಂಟೆಂಟ್ ಕದ್ನೈ ನೋವು ಕಂಟೆಂಟ್ ದಿಲ್ಲಾರಿ ಜನ ತಕ್ಕ ಒಬ್ವಿಯಸ್ಲಿ ಅಸಚಿ ನೂತನೂತ ಕಂಟೆಂಟ್ ದಿತ್ತ ಮಳಾರಿ ಜನ ಕೊನೆ ಪಳೇನಾಚಿ ಕಸನೆ ಏಕ ಯುನೀಕ್ ದಿತ್ತ ಮಾರ್ಕೆಟ್ ಅನ್ನ ನತ್ತಿಲ್ಲ ತಸಲ್ ದಿತ್ತ ಮಳಾರಿ ಒಬ್ವಿಯಸ್ಲಿ ಗೆತ್ತಾಚಿ ಕಂಟೆಂಟ್ ಕ್ರಿಯೇಷನ್ ಆಕ ಏಕ ಲೈಕ್ ಆಪರ್ಚುನಿಟಿ ಅಂತೂ ಏಕ ಲೈಫ್ ಕಡಿತ ಮಳಲ್ ಕತ್ತಿರ ಮಸ್ತ್ ಜನ ಎಕ್ಸಾಂಪಲ್ ಅಸಚಿ ಸೊ ಕಂಟೆಂಟ್ ಕ್ರಿಯೇಷನ್ ಆಕ ಜಲ್ತಿರ್ಲಿ ಜನ ತುಮ್ಗೆಲ್ ತುಮ್ಗೆಲ್ ಫೀಲ್ಡ್ ಜನ ಕಶಿ ಕರ್ತ ಮಳಾರಿ ತನ್ನ ಸಿಂಗಿಂಗ್ ಅಂತೂ ಬೆಸ್ಟ್ ಶಪುರೋಚಿ ಬಟ್ ಡ್ಯಾನ್ಸ್ ಕೊರು ಹೊತ್ತಾಚಿ ಅನ್ನಿಕ್ಲೋ ಕರಾಟೆ ಎಂದು ಲಾಯಕ ಶಪುರ ತೋ ಅನ್ನಿ ಕಸ್ಕಿ ಕೊರು ಅತ್ತ ತುಂಬಿ ಕಂಚ ಅಂದ್ ಬೆಸ್ಟ್ ಕಿ ತ್ಯಾ ಕಂಟೆಂಟ್ ಕ್ರಿಯೇಷನ್ ಕರ್ಕ ಅನ್ನಿಕ್ಲು ಕಸ್ಕಿ ಫೇಮಸ್ ದಲ್ಲ ಮಣು ತುಂಬಿ ತ್ಯಾ ಕೊರು ಚುಮ್ಕಲರ್ ತ್ಯಾ ತುಮ್ಕು ಸೂಟ್ ಜಾಯ್ನ ಉಲ್ಟ ಜತ ತಶ್ಜಾವನ್ ತುಂಬಿ ಕಂಚ ಅಂದ್ ಬೆಸ್ಟ್ ಮುಣ್ ಲೆಕ್ತಾಕಿ ತ್ಯಾ ಕೊರಕು ಬಯಸರ್ಕ
0: ಮಳ ಸ್ವಂತಿ ಕಸ್ಕ ಸ್ವಂತಿಕೆ ದಕ್ಕೊನ್ ಕಸನೆ ಕಾಮ್ ಕೆಲ್ಲರಿ ಖಂಡಿತ ಜಾವನ್ ತಂದು ಯಶಸ್ ಮೆಳ್ತಾ ಮುಣ್ ಸಂಗ್ತಾಜಿ ತಶಿ ಅಂಚಿಗೆ ಲೈಕ್ ಸಮಾಜ ಕಮ್ಮಿ ಉಲ್ಲೋಜ್ಜಲ್ಲರಿ ಕೊಂಕಣಿ ವಡ್ಡೋಜ್ ಕತ್ತಿರ ಕೊಂಕಣಿ ಬೊರೋ ಚಶಪುರೋ ಅಥವಾ ವಜ್ಜೋ ಚಶಪುರೋ ಹಜ್ ಬಗ್ಗೆ ಕಿರಣ್ ಶಣೈ ಲೈಕ್ ಅಭಿಪ್ರಾಯ ಕಸನಸ
1: ಕೊಂಕಣಿ ಉಲ್ಲೈತಸ್ಕ ಗರಾಂತು ಚರಡು ಮಲಾಗಿ ಉಲ್ಲೋಕ ಅನಿ ಕಿತ್ಲಿ ಉಲ್ಲೈತಾಚಿ ಕಿ ತಿಟ್ಲೆ ಭಾಸ್ ವರ್ತ ಅಮ್ಗೆಲ್ ಭಾಸ ಚಂದ ತಿಟ್ಲೆ ಚಂದ ಮಳಾರಿ ಮಸ್ತ್ ಜನ ಸಂಗ್ದ ಕಿತ್ಲಿ ಉಲ್ಲೈತಾ ಮಾರೆ ತುಮಿ ಅತ ಗೊತ್ತನ ತಿಲ್ ಭಾಸ ಎದ್ರ ಅವ್ನು ಬಸ್ಲಾರ ತೋ ತಕಡೆ ಎಕಡೆ ಏಕ ಟೆನ್ನಿಸ್ ಮ್ಯಾಚ್ ಪಳೆಯಲ್ಲ ಅವರಿ ಕಸ ಉಲ್ಲೈತಾ ಚೋ ಬಾ ಅನ್ನಿ ಕಸ ಗಲಾಟ್ ಕರ್ತಸ ಕಿ ಕಸ ನಾ ಮಣು ಬಟ್ ಅಮ್ಮಿ ಉಲ್ಲೋಚೈ ತಶಿ ತಶ ಅವನು ಮುಂಬೈ ಒತ್ತನ ತೈ ಜನ ಮಸ್ತ್ ಅವನು ಉಲ್ಲೈ ಕಸ ಅಮ್ಚಿಗೆಲ್ಲ ಉಲ್ಲೈತ ಮಾರಾಯ್ತು नाही आमगेल भाषण होत आहे म्हणजे त्यांनी आमगेल इथले आहे ना तुम्ही पुरा हिंदी आणि मराठी मिक्स करता ना म्हणजे त्यांनी आम्ही आणि उल्लू का म्हणून लेखला आमच्या गेल्या घरान तू म्हणून जेवण आम्ही शोज करताना मस्त जण सिंगापुरात दुखून येत असेलची सिंगापुरात दुखून त्यांनी मेसेज आणि घालत असेल तुम्ही एक सबटायटल घाल का आमगेल चेडू

ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಜಾಲಿ LLB ಚಿತ್ರಕ್ಕಾಗಿ ಜುಬಿನ್ ನೌಟಿಯಾಲ್ ಮತ್ತು ನೀತಿ ಮೋಹನ್ ಹಾಡಿರುವ ಗೀತೆ. ಜುನೈದ್ ವಾಸಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಿರಂತನ್ ಭಟ್.

ಮುಂದೆ ಕೇಳೋಣ ಜುಬಿನ್ ನೌಟಿಯಾಲ್ ಮತ್ತು ಪಲಕ್ ಮುಚ್ಚಲ್ ಹಾಡಿರುವ ಕಾಬಿಲ್ ಚಿತ್ರದ ಗೀತೆ. ನಾಸಿರ್ ಫರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

ಜುಡುವಾ 2 ಚಿತ್ರಕ್ಕಾಗಿ ನೇಹಾ ಕಕ್ಕರ್ ಹಾಡಿರುವ ಸೋನು ಸಗ್ಗು ಅವರ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮೀಟ್ ಬ್ರೋಸ್ ಅವರದ್ದು.

ಮುಂದೆ ಕೇಳೋಣ ಸಮೀರ್ ಅವರ ರಚನೆಯ ಹೌಸ್ಫುಲ್ 2 ಚಿತ್ರದ ಗೀತೆ. ಹಾಡಿದ್ದಾರೆ ಸುಖವಿಂದರ್ ಸಿಂಗ್ ಮತ್ತು ಮಮತಾ ಶರ್ಮಾ. ಸಂಗೀತ ಸಾಜಿತ್ ವಾಜಿತ್.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಹಿಮೇಶ್ ರೇಷ್ಮಿಯಾ ಮತ್ತು ನೇಹಾ ಕಕ್ಕರ್ ಹಾಡಿರುವ ಹೇಟ್ ಸ್ಟೋರಿ 4 ಚಿತ್ರದ ಗೀತೆ ಮನೋಜ್ ಮುಂಟಾಶಿರ್ ಅವರ ಸಾಹಿತ್ಯಕ್ಕೆ, ಸಂಗೀತ ತನಿಷ್ ಬಕ್ಷಿ ಅವರದ್ದು.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದರೆ 6:30 ತುಳು ಚಿತ್ರಗೀತೆಗಳನ್ನು ಆಲಿಸುವಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಆಕಾಶವಾಣಿ ಮಂಗಳೂರು.

ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆಗಳು, 6:50 ಮೋಟು ವಿಶ್ವೇಶ್ವರ ಸೋಮಯಾಜಿ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳುವಿರಿ. ಪ್ರಸಂಗ ಶ್ರೀರಾಮಾಂಜನೇಯ. 7:45 ಇಂಗ್ಲೆಂಡಿನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯಲಿರುವ ICC T20 ಮಹಿಳಾ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೂ ಕೇಳಬಹುದು. ನಮ್ಮ ನಾಳಿನ ಪ್ರಸಾರದಲ್ಲಿ 6:10 ವಂದನ, 6:30 ಚಿಂತನ ಮೀನಾಕ್ಷಿ ರಾಮಚಂದ್ರ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ

ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.

0: 10 ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. 11 ಗಂಟೆಗೆ ವನಿತಾ ವಾಣಿ, ಹೋಮಿಯೋಪತಿ ವೈದ್ಯರಾಗಿರುವ ಡಾಕ್ಟರ್ ನಿವೇದಿತಾ ರೈ ಅವರೊಂದಿಗೆ ಸಂದರ್ಶನ ಕೇಳುವರೆ. ಸಂದರ್ಶಕರು ರಶ್ಮಿ ಜೆ ರೈ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗೆ ಸಂದರ್ಶನ ಕೇಳುವರೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಕುರಿತು ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯದಲ್ಲಿ ರಘುನಂದನ ಭಟ್ ಹಾಡಿರುವ ವಚನಗಳನ್ನು ಕೇಳುವರಿ. 1:30 ನನ್ನ ರಾಗ ತಾನ ಪಲ್ಲವಿ ಕಾರ್ಯಕ್ರಮದ 24ನೇ ಸರಣಿ. ಕೇಳುಗರೇ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ರಾಮ್ ಎಲ್ಲಂಗಳ ವಾಮಂಜೂರು. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ ನಾಳೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30 ಹಿಂದಿ ಪಾಠ. ಗುರುಗಳು ವಸುಂಧರಾ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಚುಗಾರ್ ಮತ್ತು ಇಂದಿರಾ ಕಂಚುಗಾರ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗ. ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಲ್ಲಿ ಪ್ರಾಣಿಜನ್ಯ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು, ಈ ಕುರಿತು ಕೊಯ್ಲಾ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವ ವಾಣಿ. ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಳಿಕ ಐಶ್ವರ್ಯ ಆರ್ ರಾವ್ ಅವರಿಂದ ದೇವರ ನಾಮಗಳನ್ನು ಆಲಿಸುವರಿ. ಕೇಳುಗರೆ, ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿಷೇಕ್ ಮುಖೋಪಾಧ್ಯಾಯ. Union Minister of Agriculture and Rural Development Shivraj Singh Chauhan today released the first installment of over 25,000 crore rupees to the states under Viksit Bharat Guarantee for Rozgar and Ajivika Mission Grameen. Mr. Chauhan also reviewed the implementation of the scheme with rural development ministers of all states and union territories. He said the first installment released today is aimed at ensuring that states have adequate funds so that wages can be paid within 15 days. The monsoon session of Parliament will commence from the 20th of this month and continue till the 13th of August. Parliamentary Affairs Minister Kiran Rijiju informed that President Draupadi Murmu has approved the proposal of the government to convene the monsoon session of Parliament from 20th of July. The government has withdrawn emergency curbs on natural gas supplies after liquefied natural gas LNG shipments through the Strait of Hormuz resumed following a ceasefire in the West Asia conflict. The emergency order was issued in March this year under the Essential Commodities Act after disruptions to LNG shipments through the Strait of Hormuz. Minister of State for Personnel, Public Grievances and Pensions Dr. Jitendra Singh today met a delegation of Bharatiya Mazdoor Sangh, BMS, and affiliated employees' organizations to discuss a range of issues relating to government employees, pensioners and administrative reforms. Dr. Singh appreciated the constructive role played by employee organizations in bringing service-related issues before

0: ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನ ತಿವಾರಿ. ಆದೌ ಮುಖ್ಯವಾರ್ತಾಃ. ಹೋರ್ಮುಜ್ ಜಲ್ಡಮ್ರು ಮಧ್ಯೇತ್ಯನೇನ ಮಾಧ್ಯಮೇನ ಎಲ್ಎನ್ಜಿ ಇತ್ಯಸ್ಯ ಜಲಯಾನ ಪ್ರೇಷಣಸ್ಯ ಪುನಃ ಪ್ರಾರಂಭಾತ್ ಅನಂತರಂ ಭಾರತ ಸರ್ವಕಾರೇಣ ಪ್ರಾಕೃತಿವಾಯು ಆಪೂರ್ತೋ ಆಪತ್ಕಾಲಿಕಃ ಪ್ರತಿಬಂಧಃ ನಿರಸ್ತೀಕೃತಃ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಧಿನಿಯಮಸ್ಯ ಅಂತರ್ಗತ ರಾಜ್ಯೇಭ್ಯ 25,000 crore rupees ವಿತ್ತೀಯ ಸಹಾಯತಾಂ ಪ್ರದತ್ತವಾನ್. ಕೇಂದ್ರ ಸರ್ವಕಾರೇಣ ಮೀಟಾ ಸಂಸ್ಥಾಯೇ ಇನ್ಸ್ಟಾಗ್ರಾಂ ಮಂಚಾತ್ ಬಾಲ ಶೋಷಣ ಸಂಬದ್ಧ ವಿಜ್ಞಾಪನಾನಾಂ ನಿಷ್ಕಾಸನಸ್ಯ ಆದೇಶಃ ಪ್ರದತ್ತಃ. ಸಹೈವ ಸಪ್ತ ದಿನೇಷು ಸ್ಪಷ್ಟೀಕರಣಂ ಪ್ರಸ್ತೋತುಂ ನಿರ್ದೇಶಃ ಅಪಿ ಪ್ರದತ್ತಃ. ಅದ್ಯ ಛತ್ತೀಸ್ಗಢಸ್ಯ ಸುಪ್ರಸಿದ್ಧ ಪಾಂಡವನಿ ಗಾಯಿಕಾ ತೀಜನಬಾಯಿ ದಿವಂಗತ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಚ ತಸ್ಯಃ ನಿಧನೆ ಗಭೀರಂ ಶೋಕಂ ಪ್ರಕಟಿತವಂತಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಗುಜರಾತೆ ಕೊಂಕಣೆ ಗೋವಾಯಾಂ ಮಧ್ಯ ಮಹಾರಾಷ್ಟ್ರ ತಥಾ ಒಡಿಶಾ ರಾಜ್ಯೆ ಚ ಅತಿವೃಷ್ಟೇ ಸಂಭಾವನಾಮಾಲಕ್ಷ್ಯ ರಕ್ತ ಸಂಚೇತನಾ ಘೋಷಿತ. ಅಪಿ ಚ ICC ಮಹಿಳಾವರ್ಗಸ್ಯ 20-20 ವಿಶ್ವಚಷಕ್ ಕ್ರಿಕೆಟ್ ಕ್ರೀಡಾಸ್ಪರ್ಧಾಯಾಃ ಅಂತಿಮ ಸ್ಪರ್ಧಾ ಅದ್ಯ ಸಾಯಂಕಾಲೆ ಲಂಡನ್ ನಗರೆ ಭವಿಷ್ಯತಿ. ಅಸ್ಯಾಂ ಸ್ಪರ್ಧಾಯಾಂ ಇಂಗ್ಲೆಂಡ್ ದಲಂ ಆಸ್ಟ್ರೇಲಿಯಾ ದಲೇನ ಸಹ ಸ್ಪರ್ಧಿಷ್ಯತೆ. ಅಥ ವಾರ್ತಾಃ ವಿಸ್ತರೇಣ. ಪ್ರಶಾಸನೇನ ದ್ರವೀಯ ಪ್ರಾಕೃತಿಕ ವಾಯುಃ ಆಪೂರ್ತಿಮಾಲಕ್ಷ್ಯ ಆಪತ್ಕಾಲಿಕಾಃ ಪ್ರತಿಬಂಧಾಃ ನಿರಸ್ತಾಃ. ಅಯಂ ನಿರ್ಣಯಃ ಪಶ್ಚಿಮ ಏಷ್ಯಾಯಾಂ ಸಂಘರ್ಷೇ ಯುದ್ಧವಿರಾಮಾನಂತರಂ ಹೋರ್ಮುಜ್ ಜಲ್ಡಮ್ರು ಮಧ್ಯಮಾರ್ಗೇಣ ಪ್ರಾಕೃತಿಕ ವಾಯುಃ ಆಪೂರ್ತೇಃ ಪುನಃ ಪ್ರಾರಂಭೇ ಸತಿ ಕೃತಃ. ಪೆಟ್ರೋಲಿಯಂ ಪ್ರಾಕೃತಿಕ ವಾತ್ಯಂಧನ ಮಂತ್ರಾಲಯೇನ ಅಧಿಸೂಚನಾಯಾಂ ಉಕ್ತಂ ಯತ್ 26,000 crore rupees ಪ್ರಾಕೃತಿಕ ವಾಯು ಆಪೂರ್ತಿ ನಿಯಮನ ಆದೇಶಃ ಇತ್ಯಸ್ಮಿನ್ ಸಂಶೋಧನಂ ಕೃತಂ. ಅಸ್ಮಿನ್ ಸಂಶೋಧನೆ ತಾನಿ ಪ್ರಮುಖಾನಿ ಆಪತ್ಕಾಲಿಕಾನಿ ಪ್ರಾವಧಾನಿ ನಿರಸ್ತಾನಿ ಸಂತಿ ಯೇಷಾಂ ಮಾಧ್ಯಮೇನ ಪ್ರಶಾಸನಂ ದೇಶೇ ಉತ್ಪಾದಿತಸ್ಯ ಪ್ರಾಕೃತಿಕ ವಾಯುಃ ತಥಾ ಆಯಾತಿತಸ್ಯ ದ್ರವೀಯ ಪ್ರಾಕೃತಿಕ ವಾಯುಃ ಆವಂಟನೆ ಪ್ರಾಧಾನ್ಯಂ ದಾತುಂ ಅನುಮತಿ ಆಸೀತ್. ಹೋರ್ಮುಜ್ ಜಲ್ಡಮ್ರು ಮಧ್ಯಾತ್ ದ್ರವೀಯ ಪ್ರಾಕೃತಿಕ ವಾಯುಃ ಆಪೂರ್ತೌ ವ್ಯವಧಾನಸ್ಯ ಅನಂತರಂ ಆವಶ್ಯಕ

0: ಸಿನಿಮಾದ ಪದ ಕೇಂದರ ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಈ ಸಂಜೆ 6:50ಕ್ಕೆ ಮೋಟು ವಿಶ್ವೇಶ್ವರ ಸೋಮಯಾಜಿ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳುವರಿ. ಪ್ರಸಂಗ ಶ್ರೀರಾಮಾಂಜನೇಯ, ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು?
0: ಚಿನ್ನುನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
0: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
1: ಅದು ನೋಡ್ಕೊಂಡು
0: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: से बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
8: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
9: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನು ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತಹ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನು ಹೆಚ್ಚುವಂತಹ ಕಾರ್ಯಕ್ರಮವನ್ನು

0: ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ.
1: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ %37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ.

0: ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2,00,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯಕ್ಷಗಾನದ ಹಾಡುಗಳನ್ನು ಕೇಳುವಿರಿ.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255333.
3: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ: ಕಡಂದಲೆ ರಾಮರಾವ್ ವಿರಚಿತ ಶ್ರೀರಾಮಾಂಜನೇಯ. ಭಾಗವತರು: ಮೋಟು ವಿಶ್ವೇಶ್ವರ ಸೋಮಯಾಜಿ. ಮದ್ದಳೆ: ಕೃಷ್ಣಯ್ಯ ಆಚಾರ್ಯ ವಿತ್ಕಲ್ಕಟ್ಟೆ. ಚೆಂಡೆ: ಭಾಸ್ಕರ್ ಆಚಾರ್ಯ ಕನ್ಯಾನ. ನಿರೂಪಣೆ: ಕುಮಾರ ಶಂಕರನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರನಾರಾಯಣ.

0: ಪ್ರಸಂಗ ಶ್ರೀ ರಾಮಾಂಜನೇಯ ಯಕ್ಷಕವಿ ಕಡಂದಲೆ ರಾಮರಾವ್ ಅವರ ಉತ್ಕೃಷ್ಟ ಆಖ್ಯಾನ. ದೇವಭಕ್ತರ ಸಂಘರ್ಷದ ನಾಟಕೀಯ ಸನ್ನಿವೇಶ. ಭಕ್ತರು ಭಕ್ತಿಯಿಂದ ಜಪಿಸುವ ನಾಮದ ಬಲವೆಷ್ಟು ಎಂಬುದನ್ನು ಪ್ರಪಂಚಕ್ಕೆ ಪ್ರಚುರಪಡಿಸುವ ಕಥಾಹಂದರ. ಶಕುಂತನೆಂಬ ಒಬ್ಬ ಅರಸ ಬೇಟೆಯಾಡಿದ ಮೃಗವೊಂದು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಮುನಿ ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಬಿದ್ದು ಸಾಯುತ್ತದೆ. ಕುಪಿತನಾದ ವಿಶ್ವಾಮಿತ್ರ ತನ್ನ ಯಜ್ಞಕುಂಡವನ್ನು ಅಪವಿತ್ರಗೊಳಿಸಿದ ಆತನನ್ನು 8 ದಿನಗಳೊಳಗೆ ತನ್ನ ಶಿಷ್ಯ ಶ್ರೀರಾಮನ ಮೂಲಕ ಸಂಹರಿಸುತ್ತೇನೆ ಎಂಬ ಪ್ರತಿಜ್ಞೆಗೈದು ರಾಮನಿಗೆ ವಿಷಯ ತಿಳಿಸುತ್ತಾನೆ. ಇದನ್ನು ತಿಳಿದ ಶಕುಂತ ನಾರದರ ಸೂಚನೆಯಂತೆ ಅಂಜನೆಯ ಬಳಿಗೆ ತೆರಳಿ ಜೀವದಾನದ ಭಾಷೆಯನ್ನು ಪಡೆಯುತ್ತಾನೆ. ಅಂಜನೆ ತನ್ನ ಸುತ ಆಂಜನೇಯನಿಗೆ ಶಕುಂತನ ಪ್ರಾಣರಕ್ಷಣೆಯ ಹೊಣೆಯೀಯುತ್ತಾಳೆ. ಹನುಮನ ಸೂಚನೆಯಂತೆ ಅಂಜನೆ ಸೀತೆಯೆಡೆಗೆ ಬಂದು ರಾಮಶರಗಳು ಹನುಮನ ಶಿರದ ಮೇಲೆ ಬಿಲ್ವಪತ್ರಗಳಾಗುವಂತೆಯೂ ಬ್ರಹ್ಮಾಸ್ತ್ರವು ವೈಜಯಂತಿ ಸುಮದ ಮಾಲೆಯಾಗುವಂತೆಯೂ ವರಪಡೆಯುತ್ತಾಳೆ. ಇತ್ತ ರಾಮ ತನ್ನ ಗುರುವಿಗಿತ್ತ ಭಾಷೆ ಪೂರೈಸಲೋಸುಗ ಶಕುಂತನನ್ನು ಹುಡುಕಿಸಿದರೆ 6 ದಿನಗಳವರೆಗೆ ಆತನ ಸುಳಿವೇ ಸಿಗಲಿಲ್ಲ. 7ನೇ ದಿನ ನಾರದರಿಂದ ವಿಷಯ ತಿಳಿದು ಸುಗ್ರೀವನನ್ನು ಹನುಮನೆಡೆಗೆ ಸಂಧಾನಕ್ಕೆ ಕಳುಹಿದರೂ ಪ್ರಯೋಜನವಾಗಲಿಲ್ಲ. ಅಂದು ರಾತ್ರಿ ಶಯ್ಯಾಗಾರವನ್ನು ಪೊಕ್ಕ ಶ್ರೀರಾಮ ಮನದಿ ಹಲವು ನೆನೆಸುತ್ತಿರುವ ಸಂದರ್ಭ ಮತ್ತು ಸತಿ ಸೀತೆ ತನ್ನ ಪತಿಯನ್ನು ವಿಚಾರಿಸಿಕೊಳ್ಳುವ ಬಗೆ. ಸತಿಪತಿಯರ ಸಂವಾದದ ಆರಂಭ ಮಧ್ಯಮಾವತಿ ರಾಗದಲ್ಲಿ, ವಾರ್ಧಿಕದ ಬಳಿಕ ಶಂಕರಾಭರಣದ ಅಷ್ಟತಾಳದ ಪದ್ಯ.
1: ಭೂಪುತ್ರಿಯರ ಸಜ್ಜಾಲಯವನೊಳಬಕ್ಕೂ

0: ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ ಅವನುಪಕಾರಕ್ಕೆ ತಾಗೈದ ಪ್ರತ್ಯುಪಕಾರದ ವಿವರವನ್ನೊದಗಿಸುವ ಪದ್ಯ ಪುನ್ಯಾಗತೋಡಿ ರಾಗ ಸರಸಿ ಜಾಂಬಕಿ ಲಾಲಿಸು.
1: ಸರಸಿ

ಮುಂದಿನ ಬ್ರಹ್ಮ ಪದವಿಯನ್ನಿತ್ತುದೇನೋ ಸತ್ಯ. ಆದರೆ ನೀವು ಈಗ ಮುನಿದು ನಿಂದರೆ ನಿಮ್ಮ ಅನುಗ್ರಹದ ಕಥೆಯೇನೆಂದು ವಿಚಾರಿಸುವ ಪದ್ಯ ಸಾವೇರಿ ರಾಗದಲ್ಲಿ ಸ್ವಾಮಿ ಲಾಲಿಸುರ ನದಿ.

ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ. ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ.

ಸಮರಾಂಗಣದೇ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ.

0: ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ.
1: ಚೇಮರುಳೇರು ಮಂತರಿ ಪರಮ ಸತ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ. ತಾಮರದ ಕೊಳಗೆನ್ನ ರಿಪುಷ ಕುಂತನ ತಂದು ತೋರದಡೆ ಸಂಗ್ರಾಮದಿ ನಾಮವನ್ನು ಕೇಳಿದ.
2: ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ.

0: ಯುದ್ಧ ಮುಂದುವರಿಯಿತು. ಹೊತ್ತು ಮುಳುಗುವ ಹೊತ್ತು ಬಂದರೂ ಸೋಲು ಗೆಲುವು ನಿರ್ಣಯವಾಗಲಿಲ್ಲ. ಶ್ರೀರಾಮ ಭಾಷೆ ಪೂರ್ಣವಾಗಲಿಲ್ಲ. ದೇವರ ಮಾತು ಹುಸಿಯಾಗುತ್ತಿರುವುದನ್ನು ಅರಿತು ನಿನಗಿಂತ ನಿನ್ನ ನಾಮದ ಬಲವೇ ಮೇಲೆಂದು ಹಂಗಿಸುವ ಹನುಮನ ಪದ್ಯ ನಾಟಿ ಕುರಂಜಿ ಎಂಬ ಮೋಹಕ ರಾಗದಲ್ಲಿ.
1: ಹೋ

ನಾರದರ ಪುನರಾಗಮನದಿಂದ ಗುರು ಶಿಷ್ಯ ಭಕ್ತರ ನಡುವಿನ ಹೊಯ್ದಾಟ ಸುಖಾಂತ್ಯ ಕಂಡುಕೊಳ್ಳುತ್ತದೆ. ಮಂಗಲಮೂರ್ತಿ ಶ್ರೀರಾಮನ ನಾಮಾಮೃತದ ಮಹಿಮೆಯನ್ನು ಜಗಕ್ಕೆ ತಿಳುಹಿದ ಈ ಪ್ರಕರಣದ ಸ್ಮರಣೆ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎನ್ನುತ್ತಾ ಮಂಗಳ ಪದ್ಯ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಕಡಂದಲೆ ರಾಮರಾವ್ ವಿರಚಿತ ಶ್ರೀರಾಮಾಂಜನೇಯ, ಭಾಗವತರು ಮೋಟು ವಿಶ್ವೇಶ್ವರ ಸೋಮಯಾಜಿ, ಮದ್ದಳೆ ಕೃಷ್ಣಯ್ಯ ಆಚಾರ್ಯ ಬಿತ್ಕಲ್ಕಟ್ಟೆ, ಚೆಂಡೆ ಭಾಸ್ಕರ್ ಆಚಾರ್ಯ ಕನ್ಯಾನ, ನಿರೂಪಣೆ ಕುಮಾರಶಂಕರ ನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರ ನಾರಾಯಣ.
1: ಯಕ್ಷಗಾನದ ಹಾಡುಗಳು ಪ್ರಸಾರವಾಯಿತು. ಕೇಳುಗರೇ, ಇದೊಂದು ಹವಾಮಾನ ಮುನ್ಸೂಚನೆಯ ಕುರಿತು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ನೆಚ್ಚರಿಕೆ. ಈ ಸಂಜೆ 7 ಗಂಟೆಯಿಂದ ಮುಂದಿನ 3 ಗಂಟೆಗಳ ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ 1-2 ಕಡೆಗಳಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ವೇಗದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಇದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ, ವಿದ್ಯುತ್ ಉಪಕರಣ ಬಳಕೆಯ ಬಗ್ಗೆ ಎಚ್ಚರ ವಹಿಸುವಂತೆ, ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳಗಳಲ್ಲಿ ಇಡದಂತೆ ಸೂಚಿಸಲಾಗಿದೆ. ಹವಾಮಾನ ಮುನ್ಸೂಚನೆಯ ಕುರಿತು ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ ಮುಖ್ಯ ಪ್ರಾಣ ಎನ್ನ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ ಬಳಿಕ 7:35.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳೊಳಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು.

0: ಪಡೆದಿದ್ದಾರೆ. ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಲಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ಧತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಿದೆ.

0: ನಡೆಯಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: एक होम ग्राउंड का तो उनके पास एडवांटेज है, लेकिन वो बहुत रिलाई करते हैं अपने इंडिविजुअल परफॉर्मेंस पे. मतलब अभी जो हम देख रहे हैं उनका प्लेइंग स्टाइल, जहां ऑस्ट्रेलिया

0: ಆಕಾಶವಾಣಿ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡುತ್ತಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜಿ ಎಸ್.
1: ಕವಿ ಕಾವ್ಯ ಕುರಿತು ಚರ್ಚೆ ಇಂದಿನದಲ್ಲ, ಅದು ಪುರಾತನ ಸಂಸ್ಕೃತ ಕವಿ

ಸುಟ್ಟು ನನ್ನ ಪುತ್ಥಳಿಯಾಗಿ ಎರಕ ಒಯ್ಯುವುದು ಸ್ಫೂರ್ತಿ ಕಾವ್ಯ.

Thank you.

समाचार संध्या के साथ मैं जया आरती।

felt like Shanti has loved that as they

mesmo.

आयोजित किया जाएगा। इंडोनेशिया में भारत के राजदूत

गायिका

ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಇದುವರೆಗೆ ದೇವೇಂದ್ರ ಮುರುಡೇಶ್ವರ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳೋಣ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ, ರಾಗ್ ಜೋಗ್.

ಇದುವರೆಗೆ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾ ಪಿ ಶಿವರಾಜು ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಹಾಗೂ 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳಬಹುದು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ರಾಧಾಪತಿ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

6:51 ಕೃಷಿ ರಂಗ ಕಾರ್ಯಕ್ರಮ. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು ಈ ಕುರಿತು ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಮಥುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 9:30 ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್, ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ, ಸಂದರ್ಶಕರು ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮ

0: and will face Mexico in Mexico City in the other pre-quarter final at 5:30 a.m. tomorrow. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:33. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಪುನಃ ಆರಂಭವಾಗುವುದು. ಆತ್ಮೀಯ ಶ್ರೋತೃಬಾಂಧ